ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 18 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 9 ತಾರೀಖು ಗುರುವಾರ.

ಈಗ ಸಮಯ ಸರಿಯಾಗಿ 5:58:44. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಧರಣಿ ಕೆಎಸ್ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂಇ ಅವರಿಂದ. 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:45 ರೈತರಿಗೆ ಸಲಹೆ. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನತರಂಗ ಗರಿಷ್ಠ ಸಮಾಜ ಸೇವಾ ಕಾರ್ಯಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. 11:00 ಫುಲ್ವಾರಿ ಗೀತೋಂಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶನ್ ಮಹಾರಾಜ್ ಅವರ ತಬಲಾ ವಾದನ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ. ಆನಂತರ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು. ನಿರ್ವಹಣೆ ಪಿಎಂ ಜಗದೀಶ್. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತುಮ್ಮಾಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖಾಧರ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆಯಾಗಿದೆ. 1:20 ಭಾವಗೀತೆಗಳು. ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಸಖಿ ಸಹೇಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. 4:00 ಹಲೋ ಫರ್ಮಾಯಿಶ್. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇಂದು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ ಇನ್ಫೋ

ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಾಟಕ ಭವತಿ ಭಿಕ್ಷಾಂದೇಹಿ ರಚನೆ ಆನಂದ, ರೇಡಿಯೋಗೆ ರೂಪಾಂತರ ಎಚ್ಎಸ್ ಪಾರ್ವತಿ. 10:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಗುವುದು. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇದಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವಾಗಿದೆ.

ಆಕಾಶವಾಣಿ ಹಾಸನ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಹಾಸನ. ಶುಭ ನುಡಿ. ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ. ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ, ಹೀಗೆಂದಿದ್ದಾರೆ ಸ್ವಾಮಿ ವಿವೇಕಾನಂದ. ಈ ಶುಭ ನುಡಿಯೊಂದಿಗೆ ಇಂದಿನ ಸ್ತುತಿ ಮಲ್ಲಿಕಾ ಭಕ್ತಿಗೀತಳ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಒಂದು ಸಾಂಪ್ರದಾಯಿಕ ಗೀತೆ ನಮೋ ಭೂತನಾಥಂ ನಮೋ ದೇವದೇವಂ.

ಪುರಂದರದಾಸರ ಕೀರ್ತನೆಯನ್ನು ಕೇಳಿ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ. ಬಿಡುವೇನೇನಯ್ಯ ಹನುಮ, ಬಿಡುವೇನೇನಯ್ಯ ಸುಮ್ಮನೆ, ಬಿಡುವೇನೇನಯ್ಯ.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ಕನಕದಾಸರ ಭಕ್ತಿಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷವಿದ್ದವರು.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರೂಪಾ ಮತ್ತು ದೀಪಾ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ, ಹರಿನಾಮದ ರಗಿಳಿಯು ಹಾರುತ್ತಿದೆ ಜಗದೀ.

ಇದುವರೆಗೆ ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ, ಸಮಯ 6:30 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ

0: 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಈಗ ಚಿಂತನ, ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
2: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆಯಾಗುತ್ತದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ, ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದುದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರ ಮಾವ ಅತ್ತೆ ಸೊಸೆ ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? 1 ಅಥವಾ 2? ಹಾಗಾದ್ರೆ ತನ್ನ ನೋವುಗಳನ್ನ ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ, ಕಾಪಾಡಬೇಕಾದ, ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದೊಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ, ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ, ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು, ಜೋಗುಳವನ್ನು, ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು, ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಕಂಪನಾಂಕ 102.2 ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಭಾವಗೀತೆಗಳು. ಮೊದಲಿಗೆ ಕೇಳಿ ಉಪಾಸನಾ ಮೋಹನ್ ಅವರು ಹಾಡಿರುವ ಚಂದ್ರಶೇಖರ ತಾಳ್ಯ ಅವರ ಭಾವರಚನೆ. ಅದೇ ಚಂದ್ರ ಅದೇ ತಾರೆ, ನಾವು ಮಾತ್ರ ಬೇರೆ ಬೇರೆ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಅಗಣಿತ ತಾರಾ ಗಣಗಳ ನಡುವೆ ನಿನ್ನನ್ನು ನೆಚ್ಚಿಹೆ ನಾನು, ಕುವೆಂಪು ಅವರ ಈ ಕವಿತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಸಮಯ ಸರಿಯಾಗಿ 6:45:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಗಾತ್ರದಲ್ಲಿ ಚಿಕ್ಕದಾಗಿರತಕ್ಕಂತಹ ಕಿರುಧಾನ್ಯಗಳಲ್ಲಿ ಅನೇಕ ವಿಶೇಷ ಗುಣಗಳು ಇದ್ದಾವೆ. ನಾರಿನಾಂಶ ಹಾಗೂ ಲವಣಾಂಶ ಈ ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿದ್ದು ನಿಧಾನವಾಗಿ ಜೀರ್ಣವಾಗುವುದರಿಂದ ಮಧುಮೇಹ, ರಕ್ತದೊತ್ತಡ, ಹೃದಯಾಘಾತ ಹಾಗೂ ಬೊಜ್ಜುಮೈಯುಳ್ಳ ರೋಗಿಗಳಿಗೆ ಉತ್ತಮವಾದಂತಹ ಆಹಾರವಾಗಿವೆ. ನಾವು ದಿನನಿತ್ಯ ಬಳಸ್ತಕ್ಕಂತಹ ಅಕ್ಕಿ, ಜೋಳ, ಗೋಧಿಗಳಿಗೆ ಕಿರುಧಾನ್ಯಗಳು ಸಸಾರಜನಕ, ಕೊಬ್ಬಿನಾಂಶ, ಖನಿಜ ಲವಣಗಳು ಹಾಗೂ ನಾರಿನಾಂಶಕ್ಕೆ ಹೋಲಿಸಿದರೆ ಹೆಚ್ಚು ಸಮೃದ್ಧವಾಗಿವೆ. ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ ಅಂದರೆ ಸುಮಾರು 6-12% ಹೆಚ್ಚಿನ ಒಂದು ಸಸಾರಜನಕವನ್ನು ಹೊಂದಿರುವ ಕಿರುಧಾನ್ಯಗಳನ್ನು ಇತರೆ ಬೇಳೆಕಾಳುಗಳೊಂದಿಗೆ ಬಳಸುವುದರ ಮೂಲಕ ಸಮತೋಲನವಾದಂತಹ ಪೋಷಕಾಂಶವನ್ನು ಪಡೆದುಕೊಳ್ಳಬಹುದು. ಕಿರುಧಾನ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕ ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದು ಮೆದುಳಿನ ಬೆಳವಣಿಗೆಗೆ ಹಾಗೂ ಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ಸಹಕಾರಿಯಾಗಿವೆ. ರಾಗಿಯಲ್ಲಿರತಕ್ಕಂತಹ ಸಸಾರಜನಕದಲ್ಲಿ ಹಾಲಿನಲ್ಲಿ ಇರೋದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗಂಧಕಯುಕ್ತ

0: ಅಮೈನೋ ಆಮ್ಲಗಳು ಇದ್ದಾವೆ. ರಾಗಿಯಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಅಂಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಲ್ಲು ಹಾಗೂ ಎಲುಬುಗಳ ಬೆಳವಣಿಗೆಗೆ ಹಾಗೂ ನಿರ್ವಹಣೆಗೆ ಸಹಕಾರಿಯಾಗಿವೆ. ರಾಗಿಯನ್ನು ಸ್ವಚ್ಛಗೊಳಿಸಿ ನೆನೆಸಿ ಮೊಳಕೆಯನ್ನು ಬರಿಸಿ ನೆರಳಿನಲ್ಲಿ ಒಣಗಿಸಿ ಮೊಳಕೆಯ ಭಾಗ ಮತ್ತು ಹೊಟ್ಟನ್ನು ಬೇರ್ಪಡಿಸಿ ಹದವಾಗಿ ಹುರಿದು ಹಿಟ್ಟು ಮಾಡಿಸಿ ಸಾಂಪ್ರದಾಯಿಕವಾಗಿ ತಯಾರಾಗ್ತಕ್ಕಂತಹ ಒಡ್ಡರಾಗಿ ಹಿಟ್ಟು ಅಥವಾ ರಾಗಿ ಮಾಲ್ಟನ್ನು ಬೆಳೀತಕ್ಕಂಥ ಮಕ್ಕಳಿಗೆ ಅತ್ಯುತ್ತಮ ಪೂರಕವಾದಂತಹ ಆಹಾರವಾಗಿದೆ. ಉತ್ಕೃಷ್ಟ ಮಾಲ್ಟಾಗಿ ತಯಾರಾಗ್ತಕ್ಕಂತಹ ಗುಣದಿಂದಾಗಿ ರಾಗಿಯನ್ನು ಶಿಶು ಆಹಾರಗಳ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಕೆಯನ್ನು ಮಾಡಲಾಗ್ತಾ ಇದೆ. ಸಿರಿಧಾನ್ಯದ ಉತ್ಪನ್ನಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಲ್ಲಿ ಹೆಚ್ಚಿನವು ಪ್ರಮುಖ ಪಾತ್ರಗಳನ್ನು ಹೊಂದಿವೆ. ಉಸಿರಾಟದ ತೊಂದರೆಯನ್ನು ಕಡಿಮೆ ಮಾಡುತ್ತೆ. ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಫೈಬರ್ ಅಂಶ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಇದರ ಪರಿಣಾಮವಾಗಿ ಸಕ್ಕರೆ ರಕ್ತ ಪ್ರವಾಹಕ್ಕೆ ನಿಧಾನವಾಗಿ ಪ್ರವೇಶವನ್ನು ಪಡೆದುಕೊಳ್ಳುತ್ತೆ. ಸಿರಿಧಾನ್ಯಗಳಲ್ಲಿನ ಹೆಚ್ಚಿನ ಆಹಾರದ ಫೈಬರ್ ಹಸಿವನ್ನು ಕಡಿಮೆ ಮಾಡುತ್ತೆ ಮತ್ತು ಅತಿಯಾಗಿ ತಿನ್ನೋದನ್ನು ತಡೆಯುತ್ತೆ. ಇದು ತೂಕವನ್ನು ನಿರ್ವಹಿಸಲಿಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಕಿರುಧಾನ್ಯಗಳಲ್ಲಿ ಇರತಕ್ಕಂತಹ ಪಿಷ್ಟ ಪದಾರ್ಥ ನಿಧಾನವಾಗಿ ಜೀರ್ಣವಾಗುವ, ಹೀರಲ್ಪಡುವ ಹಾಗೂ ನಿಧಾನವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳತಕ್ಕಂತಹ ವಿಶಿಷ್ಟ ಗುಣವನ್ನು ಹೊಂದಿದ್ದು ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ ಸೂಕ್ತ ಆಹಾರವೆನಿಸಿದೆ. ಕಿರುಧಾನ್ಯಗಳಲ್ಲಿ ಇರುವ ನಾರಿನಾಂಶ ಸಣ್ಣ ಕರುಳಿನ ಚಲನೆಯಲ್ಲಿ ಸಹಕರಿಸುವುದರ ಮೂಲಕ ಜೀರ್ಣವಾದ ಆಹಾರದ ಹೀರಿಕೆಗೆ ಸಹಾಯಕವನ್ನು ಮಾಡುತ್ತೆ. ನೀರನ್ನು ಹೀರಿಕೊಂಡು ಗಾತ್ರವನ್ನು ಹಿಗ್ಗಿಸಿಕೊಳ್ತಕ್ಕಂತಹ ಸಾಮರ್ಥ್ಯದಿಂದಾಗಿ ಮಲವಿಸರ್ಜನೆಗೆ ಸಹಾಯಕವಾಗುವುದರಿಂದ ಮಲಬದ್ಧತೆ ಮತ್ತು ಮೂಲವ್ಯಾಧಿ ಕಾಯಿಲೆಗಳು ಬರದ ಹಾಗೆ ತಡೆಯುತ್ತೆ. ಇಷ್ಟೆಲ್ಲ ವಿಶೇಷ ಗುಣಗಳನ್ನು ಹೊಂದಿರತಕ್ಕಂತಹ ಸಿರಿಧಾನ್ಯಗಳನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಕೂಡ ಪ್ರತಿ ದಿವಸವೂ ಕೂಡ ಬಳಕೆಯನ್ನು ಮಾಡಿಕೊಳ್ಳಬೇಕು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆಕಾಶವಾಣಿ ಹಾಸನ. ಸಮಯ 6:55 ಆಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರೀ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ

0: ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029ರೊಳಗೆ 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150ಕ್ಕೂ ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ, %89.61 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈರಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ

0: ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುರಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಇ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ದತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:40 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಭಾವಗೀತೆಗಳು. ಮೊದಲಿಗೆ ಕೇಳಿ, ಡಾ HS ವೆಂಕಟೇಶಮೂರ್ತಿ ಅವರ ಭಾವರಚನೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3 ಡೋರ್ ಅಂಡ್ 2 ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
4: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
5: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚು ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
6: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
7: ಪ್ರಕಾರ PM ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ ಗರಿಷ್ಠ ಸಮಾಜ ಸೇವಾ ಕಾರ್ಯಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇಂದು ಬೆಳಗ್ಗೆ 9:00 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ನೇರ ಪ್ರಸಾರದಲ್ಲಿ ಗಾದೆ ಗಮ್ಮತ್ತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು 24628 ಮತ್ತೊಂದು 24528 ಎಸ್ಟಿಡಿ ಕ್ರಮಾಂಕ 08172. ಆಕಾಶವಾಣಿ ಹಾಸನ, ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ 6.4% ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ 3% ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ 3.4% ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ 4.6%, ಮುಂದಿನ ವರ್ಷ ಅದು 4.1% ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ 2.3% ಮತ್ತು ಮುಂದಿನ ವರ್ಷ 2.2% ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿ

ಜಿಲ್ಲೆಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:30 ಗಂಟೆಗೆ.

7:45 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಲೀಲಾ ಅವರು ಹಾಡಿರುವ ಗಂಗೆಗೌರಿ ಚಿತ್ರದ ಗೀತೆ. ಎಸ್ಕೆ ಕರೀಂ ಖಾನ್ ಅವರು ಬರೆದಿರುವ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಟಿಜಿ ಲಿಂಗಪ್ಪ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
4: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಗೆಜ್ಜೆ ಪೂಜೆ ಚಿತ್ರದ ಗೀತೆಗೆ ದನಿಯಾಗಿದ್ದಾರೆ ಬಿಕೆ ಸುಮಿತ್ರ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನಕ್ಕೆ ವಿಜಯ ನಾರಸಿಂಹ ಅವರ ಸಾಹಿತ್ಯವಿದೆ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಸಂಗಡಿಗರೊಂದಿಗೆ ಡಾ ರಾಜ್ಕುಮಾರ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ಮತ್ತು ನಾಗೇಂದ್ರ ಅವರ ರಾಗಜೋಡಣೆ ಇದೆ.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 10:30 ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141686837 ಈ ಸಂಖ್ಯೆಗೆ ಹಾಯ್ ಅಥವಾ ಹಲೋ ಎಂದು ಸಂದೇಶವನ್ನು ಕಳಿಸಿ ನಾವೇ ನಿಮಗೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಇಂದು ಬೆಳಗ್ಗೆ 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶನ್ ಮಹಾರಾಜ್ ಅವರ ತಬಲವಾದನ ಆಲಿಸಲಿದ್ದೀರಿ.

ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಕಂಕಣ. ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಪ್ರಸಾರವಾಗಲಿದೆ. ಇದರಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ, ಸಮಯ 8:00. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: or threat looms large, mentions the statesman. ED freezes Trinamool's 400 crore rupees bank deposits under Prevention of Money Laundering Act, PMLA, informs the Tribune. And finally, a Times of India article titled Summer Push, Durables Eye Double-Digit Growth, informs a scorching summer has spurred demand for seasonal appliances, putting India's consumer durable sector on track to post a robust double-digit growth. And with that, it's back to you, Shagun.
1: Thank you, Sarabjit. And now, before we end the bulletin, the headlines once again. Prime Minister Narendra Modi addresses India-Australia CEOs Forum in Melbourne, says it is natural and essential for India and Australia to move forward as trusted partners in a world marked by uncertainty, supply chain disruptions and energy crisis. Prime Minister Modi to also hold talks with his Australian counterpart Anthony Albanese in Melbourne today. Centre approves procurement of copra and Thottapuri mangoes from farmers in Tamil Nadu to safeguard farmers' interests. Uttar Pradesh government launches cashless health scheme for teachers as well as non-teaching staff in the state. IMF projects India to remain world's fastest growing major economy with 7% growth this year. US launches new strikes on Iran after President Donald Trump said ceasefire is over. And India's Arnav Paparkar creates history by becoming first Indian in 36 years to reach boys' singles quarterfinals at Wimbledon Juniors 2026. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.
4: ಜನತರಂಗ ಜನತರಂಗ ಜನತರಂಗ ಜನತರಂಗ.
5: ಇಂದಿನ ಈ ಕಾರ್ಯಕ್ರಮದಲ್ಲಿ ಗರಿಷ್ಠ ಸಮಾಜ ಸೇವಾ ಕಾರ್ಯಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗುಡುವಿ ಮಧುಸೂದನ್.
6: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಡುವೆ ಅನೇಕ ಸೇವಾ ಸಂಸ್ಥೆಗಳು ಸಮಾಜದ ಏಳಿಗೆಗಾಗಿ ಕೆಲಸವನ್ನು ಮಾಡ್ತಾ ಇರುತ್ತವೆ. ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಅನೇಕ ಅಶಕ್ತರು, ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥವ್ರು, ಜೀವನದಲ್ಲಿ ಏಳಿಗೆಯನ್ನು ಕಾಣಲಿಕ್ಕೆ ಆಗದಂಥವ್ರು, ಈ ತರಹದವರನ್ನು ಗುರುತಿಸಿ ಈ ಸೇವಾ ಸಂಸ್ಥೆಗಳು ಅನೇಕ ಸೌಲಭ್ಯಗಳನ್ನು ಒದಗಿಸಿ ಅವರೂ ಕೂಡ ನಮ್ಮ ಹಾಗೆಯೇ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರ್ತವೆ. ಹೀಗೆ ನೂರಾರು ಸಂಸ್ಥೆಗಳು ನಮ್ಮ ನಡುವೆ ಇರುವಂಥದ್ದನ್ನು ನಾವು ಕಾಣಬಹುದು. ಇಂತಹ ಸಂಸ್ಥೆಗಳ ಕಾರಣದಿಂದಾಗಿ ಇವತ್ತು ಅನೇಕರು ತಮ್ಮ ಬದುಕನ್ನು ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಇಂತಹ ಸಂಸ್ಥೆಗಳ ಪೈಕಿ ಲಯನ್ಸ್ ಕ್ಲಬ್ ಕೂಡ ಒಂದು. ಸುಮಾರು 100 ವರ್ಷಗಳಿಂದ ವಿಶ್ವದಾದ್ಯಂತ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಈ ಲಯನ್ಸ್ ಸೇವಾ ಸಂಸ್ಥೆ ಏನಿದೆಯೋ, ಇದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಸೇವಾ ಸೌಲಭ್ಯಗಳನ್ನು ಎಲ್ಲರಿಗೂ ಕೂಡ ದೊರಕಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಅದನ್ನು ಸಾಮಾನ್ಯವಾಗಿ ಕ್ಲಬ್ ಅಂತ ಹೇಳಿ ನಾವು ಗುರುತನ್ನು ಮಾಡ್ತೇವೆ. ಪ್ರತಿಯೊಂದು ಸಂಸ್ಥೆಗಳು 1 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಅವರು ಸಮಾಜ ಸೇವೆಯನ್ನು ಮಾಡ್ತಾರೆ ಅದನ್ನು ಅಳೆದು ಅವರನ್ನು ಗೌರವಿಸತಕ್ಕಂಥ ಒಂದು ಕೆಲಸವೂ ಕೂಡ ಈ ಸಂಸ್ಥೆಗಳ ನಡುವೆ ಆಗುತ್ತೆ. ಅಂತಹ ಅಪರೂಪದ ಸಂಸ್ಥೆಗಳ ಪೈಕಿ ನಮ್ಮ ಹಾಸನದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಲಯನ್ಸ್ ಕ್ಲಬ್ ಮುಖ್ಯ ಒಂದು ವಿಭಾಗ ಏನಿದೆಯೋ, ಇದು ಕಳೆದ ಸಾಲಿನಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಅದು ಮಾಡಿರತಕ್ಕಂಥದ್ದು. ಗರಿಷ್ಠ ಸಮಾಜ ಸೇವೆಗಾಗಿ ಅತ್ಯುತ್ತಮ ಪ್ರಶಸ್ತಿಯನ್ನು ಅದು ಪಡೆದುಕೊಂಡಿದೆ. 1 ವರ್ಷದ ಅವಧಿಯಲ್ಲಿ ಸುಮಾರು 10 ಲಕ್ಷಗಳಷ್ಟು ಪಾಯಿಂಟ್ಸ್ಗಳನ್ನು ಅವರು ಪಡೆದುಕೊಂಡು ಇಡೀ ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿರುವಂತಹ ಒಂದು ಸಂಸ್ಥೆ ಇದಾಗಿದೆ. ಈ ಸಂಸ್ಥೆಯ ಹಾಸನ ವಿಭಾಗದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಎಚ್ ರಮೇಶ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ.
7: ನಮಸ್ತೆ.
6: ಲಯನ್ಸ್ ಕ್ಲಬ್ನ ನಾವು ಕೇಳಿರ್ತೀವಿ ಸರ್, ಆದರೆ ಅದೇನು ಅಂತ ಹೇಳಿ ನಮಗೆ

0: ಗೊತ್ತಿರೋದಿಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಲ್ಲಲ್ಲಿ ಬೋರ್ಡ್ಗಳಿರುತ್ತೆ, ನೀವೆಲ್ಲೆಲ್ಲಿ ಸಮಾಜ ಸೇವೆಯನ್ನು ಮಾಡಿರ್ತೀರೋ ಅಲ್ಲೆಲ್ಲ ನಿಮ್ಮ ಹೆಸರನ್ನು ಕೂಡ ಹಾಕಿರ್ತೀರಿ. ಲಯನ್ಸ್ ಕ್ಲಬ್ ಅಂತ ಹೇಳಿ ಅಷ್ಟೇ ನೋಡಿರ್ತೀವಿ. ಏನ್ ಸರ್ ಲಯನ್ಸ್ ಕ್ಲಬ್ ಅಂತ?
1: ಸರ್, ಲಯನ್ಸ್ ಕ್ಲಬ್ ಅಂದ್ರೆ ಇದು ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಇದು ಕ್ಲಬ್ ಅನ್ನು ಹೊರಡುವುದು ಅಮೇರಿಕಾದಲ್ಲಿ ಬಂದಿರೋದ್ರಿಂದ ಎಲ್ಲ ಒಂದು 6-7 ಜನ ಸೇರ್ಕೊಂಡಿದ್ದೆ ಕ್ಲಬ್ ಅಂತ ಒಂದು ಬಂದಿದೆ. ಸೊ ಮೊಟ್ಟ ಮೊದಲಿಗೆ ಇದು 1917 ಅಮೇರಿಕದ ಚಿಕಾಗೋ ನಗರದಲ್ಲಿ ನಮ್ಮ ಮೆಲ್ವಿನ್ ಜೋನ್ಸ್ ಅನ್ನೋ ಒಬ್ಬರು ವ್ಯಕ್ತಿ ಲೋಕಲ್ ಏನಾದ್ರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಸರ್. ಅದು ಅದು ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಸುಮಾರು 220 ದೇಶಗಳಲ್ಲಿ 46,000 ಕ್ಲಬ್ಗಳಿದ್ದಾವೆ, 1,500,000 ಮೆಂಬರ್ಸ್ ಇದ್ದಾರೆ. ವಿಶ್ವದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ.
0: ಇದು ವಿಶ್ವದ ಒಂದು ಅತ್ಯಂತ ದೊಡ್ಡ
1: ಸೇವಾ ಸಂಸ್ಥೆ.
0: ಈಗ ತಾವು ಹೇಳಿದ್ರಿ 1917 ಇಸ್ವಿನಲ್ಲಿ ಇದು ಪ್ರಾರಂಭ ಆಯಿತು ಅಂತ ಹೇಳಿ, ಈಗಾಗಲೇ 100 ವರ್ಷವನ್ನು ದಾಟಿ
1: 108 ವರ್ಷ ಆಯ್ತು ಸರ್
0: ಹೋಗ್ತಾ ಇದೆ. ಇದನ್ನ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಮೆಲ್ವಿನ್ ಜೋಷ್ ಅವರ ಒಂದು ಉದ್ದೇಶ ಏನಿತ್ತು, ಯಾವ ಕಾರಣಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ?
1: ನಮ್ದು ಎರಡು ಪಿಲ್ಲರ್ ಏನಂತಂದ್ರೆ ಅವ್ರ ಉದ್ದೇಶ ಇದ್ದು ಫ್ರೆಂಡ್ಶಿಪ್ ಅಂಡ್ ಫೆಲೋಶಿಪ್ ಅಂಡ್ ಸರ್ವಿಸ್. ಇವತ್ತು ಸೇವೆ ಬೆಳೆಸಬೇಕು ಜನರಲ್ಲಿ, ಮತ್ತು ಫೆಲೋಶಿಪ್ ಒಂದು ಸ್ನೇಹಕೂಟ ಬೆಳಿಬೇಕು. ಈ ಸ್ನೇಹಕೂಟದಿಂದಲೇ ಅಲ್ಲಿ ಶುರು ಮಾಡಿ ಒಂದು ಸೇವೆಯನ್ನು ಮಾಡಬೇಕನ್ನೋ ಉದ್ದೇಶದಿಂದ ಸರ್ವಿಸ್ ಅಂಡ್ ಫೆಲೋಶಿಪ್ ಅನ್ನೋ ಎರಡು ಇದರಲ್ಲಿ ಅವರು ಮಾಡಿಕೊಂಡ. ನಮ್ಮ ಧ್ಯೇಯ ವಾಕ್ಯ ಏನಿತ್ತು ಅವತ್ತಂತಂದ್ರೆ ವಿ ಸರ್ವ್ ಎ ವರ್ಲ್ಡ್ ಇನ್ ನೀಡ್. ವಿ ಸರ್ವ್ ಅನ್ನೋ ಒಂದು ಧ್ಯೇಯ ಉದ್ದೇಶದಿಂದ ಮಾಡಿದ್ವಿ. ಪ್ರಪಂಚದಲ್ಲಿ ಎಲ್ಲ ಅವಶ್ಯಕತೆ ಇದೆ ನಮ್ಮ ಸೇವೆ, ಅಲ್ಲಿ ನಾವು ಸೇವೆ ಮಾಡ್ತೀವಿ ಅನ್ನೋದು ಒಂದು ಟ್ಯಾಗ್ ಲೈನ್ ಅಲ್ಲಿ ಸ್ಟಾರ್ಟ್ ದಿಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅವರು
0: ಯಾವ್ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಸೇವಾ ಕಾರ್ಯವನ್ನು ಮಾಡುತ್ತಾರೆ?
1: ಹಲವಾರು ಕ್ಷೇತ್ರ ಇದಾವೆ, ತುಂಬಾ ವಿಸ್ತಾರವಾಗಿದಾವೆ. ಅದ್ರ ಮೇನ್ ಇರೋಂತಂದ್ರೆ ನಮ್ಮಲ್ಲಿ ಇವಾಗ ವಿದ್ಯಾಭ್ಯಾಸಕ್ಕಾಗಿ ಸಪೋರ್ಟಿಂಗ್ ಇರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬೋದು, ಕ್ಯಾನ್ಸರ್ ಹಾಸ್ಪಿಟಲ್ಸ್ ಅಲ್ಲಿ ಇದು ಮಾಡೋದಾಗಿರ್ಬೋದು. ನ್ಯಾಚುರಲ್ ಕೆಲಾಮಿಟೀಸ್ಗೆ ನಾವು ಸಾಕಷ್ಟು ಸಹಾಯಧನ ಮಾಡ್ತೀವಿ. ನಮ್ಮಲ್ಲಿ ಒಂದು ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಇದೆ ಸರ್. 1968 ಇಸ್ವಿನಲ್ಲಿ ಇದು ಪ್ರಾರಂಭ ಆಗಿದ್ದು. ಇಲ್ಲಿ ಏನಂದ್ರೆ ಮೆಲ್ವಿನ್ ಜೋನ್ಸ್ ಅವ್ರ ಹೆಸರಲ್ಲಿ ಒಂದು ಫೆಲೋಶಿಪ್ ಮಾಡಿದ್ದಾರೆ, ಅದು ಒಂದು ಫೆಲೋಶಿಪ್ಗೆ 100,000 ರೂಪಾಯಿ. ಇದು ಪ್ರಪಂಚದಾದ್ಯಂತ ಇವಾಗ 1,000,000 ಜನ ಅದಕ್ಕೆ ಫೆಲೋಶಿಪ್ ಕೊಟ್ಟಿದ್ದಾರೆ. LCIF ಫಂಡ್ ಅಲ್ಲಿ ವಿಶ್ವದಲ್ಲಿ 1,000,000,000 ಬಿದ್ದಿದ್ದಾರೆ. ಫಂಡ್ ಏನಕ್ಕೆ ಉಪಯೋಗಿಸ್ತಾರೆ ಅಂತಂದ್ರೆ ಒಂದು ನ್ಯಾಚುರಲ್ ಕ್ಯಾಲಮಿಟೀಸ್ ಆಗಿರ್ಬೋದು, ಅಂದ್ರೆ ಸುನಾಮಿ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಅದಾಗಿರ್ಬೋದು, ಅಥವಾ ಒಂದು ಸ್ಕೂಲ್ ಸಪೋರ್ಟ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಕಟ್ಟಿಸೋ ಉದ್ದೇಶ ಆಗಿರ್ಬೋದು, ಅಥವಾ ಒಂದು ಯುದ್ಧದಲ್ಲಿ ಆಗಿರ್ಬೋದು, ಆಮೇಲೆ ನ್ಯೂಟ್ರಿಷನ್ ಇದಕ್ಕೆ ಸಪ್ಲೈ ಇದಾಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳು ಸಹಿತ ನಾವು ಅಲ್ಲಿಂದ ಗ್ರಾಂಟ್ಸ್ ಕೊಡ್ತೀವಿ ಸರ್. ಏನಾರ ಕ್ಯಾಲಾಮಿಟೀಸ್ ಆಯ್ತಂದ್ರೆ ಸರ್ಕಾರ ಕೊಡೋದಕ್ಕಿಂತ ಮುಂಚೆ LCIF ಇಂದ ಗ್ರಾಂಟ್ಸ್ ಬರುತ್ತೆ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ.
0: ಇಷ್ಟೆಲ್ಲ ಸೇವಾ ಕಾರ್ಯವನ್ನ ಯಾವುದೇ ಕ್ಷೇತ್ರ ಆಗಿರಲಿ ಮಾಡಬೇಕು ಅಂತ ಏನಿಲ್ಲ, ಇಲ್ಲ ಅಗತ್ಯ ಇರುತ್ತಾ ಅಂತ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಏನು ಸಮಸ್ಯೆ ಇರುತ್ತೋ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನ
1: ಸಂಸ್ಥೆ
0: ಮಾಡುತ್ತೆ. ಈ ಲಯನ್ಸ್ ಸೇವಾ ಸಂಸ್ಥೆಗೆ ಸರ್ ಯಾರೆಲ್ಲ ಸದಸ್ಯರಾಗಬಹುದು?
1: ಸದಸ್ಯರು ಯಾರು ಬೇಕಾರಾಗಬಹುದು, ಬಡವ ಶ್ರೀಮಂತ ಅದು ಇದ್ರಲ್ಲಿ ಯಾರು ಸೇವಾ ಮನೋಭಾವನೆ ಇರ್ತದೆ, ನಾನು ಸಮಾಜಕ್ಕಾಗಿ ಸೇವೆ ಮಾಡಬೇಕು, ಸಮಾಜದಲ್ಲಿ ನನ್ನ ಗುರುತಿಸ್ಕೋಬೇಕು, ನನ್ನ ವ್ಯಕ್ತಿ ವಿಕಸನ ಆಗಬೇಕು ಅಂತ ಯಾರು ಮನೋಭಾವ ಇರುತ್ತೆ ಅಂತ ಎಲ್ಲ ವ್ಯಕ್ತಿಗಳು ಸಹಿತ ಅಲ್ಲಿ ಕೈ ಜೋಡಿಸಬಹುದು ಸರ್.
0: ಕೈ ಜೋಡಿಸಬಹುದು ಯಾರಿಗೆ ನಾವು ಸೇರ್ಬೇಕು ಅಂತ ಅಂತ ಅನ್ಸುತ್ತಾ ಅವರು ಹೋಗಿ ಸದಸ್ಯತ್ವವನ್ನು ಪಡ್ಕೊಂಡು ಕೆಲಸವನ್ನ
1: ಮಾಡಬಹುದು
0: ಅಲ್ವಾ. ಈಗ ಕಳೆದ 108 ವರ್ಷಗಳಲ್ಲಿ ಗಮನಾರ್ಹವಾದಂತ ಕೆಲಸವನ್ನ ಲಯನ್ಸ್ ಸೇವಾ ಸಂಸ್ಥೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಮಾಡಿದೆ ಸರ್, ಒಂದೆರಡು ಮೆಲ್ಕ್ ಹಾಕ್ಬೋದಾ?
1: ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕಳಿಸಿದ್ವಿ, ಅದು ಕ್ಯಾನ್ಸರ್ ಹಾಸ್ಪಿಟಲ್ 100 ರೋಗಿಗಳಿಗೆ ಯಾವುದೇ ಖರ್ಚು ಇಲ್ಲದೇ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದೆ. ಆಮೇಲೆ ಡಯಾಲಿಸಿಸ್ ಸೆಂಟರ್ಸ್ ಬೇಕಾದಷ್ಟಿದೆ. ಚಿಕ್ಕಬಳ್ಳಾಪುರವಾದ ಒಂದು ಫ್ರೀ ಹಾಸ್ಪಿಟಲ್ ಇದೆ, ಯಾವುದೇ ಖರ್ಚಿಲ್ಲದೆ ಬಡವರು ಹೋಗ್ಬಿಟ್ಟು ಅಲ್ಲಿ ಚಿಕಿತ್ಸೆ ಪಡೆಯಬಹುದು. ಇದು ನಮ್ಮ ಜಿಲ್ಲೆನಲ್ಲಿ, ಇನ್ನು ನಮ್ಮ ದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಲೆಕ್ಕ ಹಾಕೊಂಡ್ರೆ ಅದು ಕೌಂಟ್ಲೆಸ್, ಬಹಳ ದೊಡ್ಡ ಮಟ್ಟದಲ್ಲಿ ಈ ರೀತಿಯೆಲ್ಲ ಮಾಡ್ಕೊಂಡ್ಬಿಡ್ತಾ ಇದೆ.
0: ಹಾಸನದಲ್ಲಿಯೂ ಕೂಡ ಸುಮಾರು 50 ವರ್ಷ ಆಗಿದೆ ಪ್ರಾರಂಭ ಆಗಿ, 50 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಗಮನಾರ್ಹವಾದಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್?
1: ಸೊ ಈ 50 ವರ್ಷದಲ್ಲಿ 1976 ಸ್ಟಾರ್ಟ್ ಆಯ್ತು ನಮ್ಮಲ್ಲಿ ಮಿಷನ್ ಹಾಸ್ಪಿಟಲ್ ತಗೋಬೇಕು ನೋಡ್ಬೋದು, ಒಂದು ಲಯನ್ಸ್ ಮಿಷನ್ ಹಾಸ್ಪಿಟಲ್ ಡಯಾಲಿಸಿಸ್ ಸೆಂಟರ್ ಅಂತ ಇದೆ. ಸೊ ಅಲ್ಲಿ ನಾವು ಬೇರೆ ಕಡೆ ಏನು ನಾವು ಡಯಾಲಿಸಿಸ್ ಕೊಡಬೇಕು ಅದ್ರ 50% ದುಡ್ಡಲ್ಲಿ ನಾವು ಅಲ್ಲಿ ಡಯಾಲಿಸಿಸ್ನ ನಾವು ಒದಗಿಸ್ತಾ ಇದ್ದೀವಿ. 20-30 ಈ ಥರ ಎಲ್ಲ ಕೇಸ್ಗಳು ಅಲ್ಲಿ ಬರ್ತವೆ, ಅದು ನಿರಂತರವಾಗಿ ಡಯಾಲಿಸಿಸ್ ನಡೀತಾ ಇದೆ. ರೈಲ್ವೆ ಸ್ಟೇಷನ್ ಆಗಿರೋದು, ಬಸ್ ಸ್ಟ್ಯಾಂಡ್ ಆಗಿರೋದು, ಇಲ್ಲಿಗೆ ಹಲವಾರು ಕಡೆ ನಾವು ಬಸ್ ಶೆಲ್ಟರ್ಸ್ ಕಟ್ಸಿದ್ದೀವಿ. ಆಮೇಲೆ ನಮ್ಮ ಲಯನ್ಸ್ ಸೆಂಟರ್ ಬಿಲ್ಡಿಂಗ್ ಏನಿದೆ, ಮೊದಲು ಅದು ಶುರು ಮಾಡಿದ್ದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನಾವು. ಅಲ್ಲಿ ನಮ್ಮಲ್ಲಿ ಸುಮಾರು ಬುದ್ಧಿಮಾಂದ್ಯ ಮಕ್ಕಳನ್ನ ಅಲ್ಲಿ ತಗೊಂಡು ಉಚಿತವಾಗಿ ಅವರಿಗೆ ನಾವು ಬೆಳಗಿನ ಸಾಯಂಕಾಲ ಇಟ್ಕೊಂಡ್ಬಿಟ್ಟು ಅವರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಮಿಷನ್ ಹಾಸ್ಪಿಟಲ್ಗೆ ಒಂದು ಆಂಬುಲೆನ್ಸ್ನ ದಾನ ಕೊಟ್ಟಿದ್ದೆ ನಾವು. ಅದಾದ ನಂತರ ಒಂದು

0: ಅಯನ್ಸ್ ವಾರ್ಡ್ ಅಂತ ಮಾಡಿಕೊಟ್ಟಿದ್ದೆ ಮಿಷನ್ ಹಾಸ್ಪಿಟಲಲ್ಲಿ. ಆಮೇಲೆ ಡಾಕ್ಟರ್ ಶಿವಪ್ರಕಾಶ್ ನೇತ್ರಾಲಯಕ್ಕೆ ಒಂದು ಐ ಹಾಸ್ಪಿಟಲ್ಗೆ ಒಂದು ಆಂಬುಲೆನ್ಸ್ ಕೊಟ್ಟಿದ್ದೆ ಉಚಿತವಾಗಿ. ಆಮೇಲೆ ಹಲವಾರು ಕಡೆ ಸೈನ್ ಬೋರ್ಡ್ಸ್ ಆಗಿರ್ಬೋದು, ವೆಲ್ಕಮ್ ಬೋರ್ಡ್ಸ್ ಆದ್ರೆ ಇದು ಮಾಡ್ಕೊಂಡು ಎಲ್ಲ ಕಡೆ ತಾವು ಗಮನಿಸ್ಬೋದು. ಈ ಇನಿಷಿಯಲ್ ನಮ್ಮ ಸೈಟ್ ಫಸ್ಟ್ ಅಂತ ಒಂದಿತ್ತು ನಮ್ಮಲ್ಲಿ, ಅಂಧತ್ವ ನಿವಾರಣೆ ಅನ್ನೋದು ನಮ್ಮಲ್ಲಿ ಒಂದು ದೊಡ್ಡ ಧ್ಯೇಯ ನಮ್ಮದು. ಆ ಟೈಮಲ್ಲಿ ನಮ್ಮ ಲಯನ್ಸ್ ಕ್ಲಬ್ನಿಂದ ಸಾವಿರಾರು ಕಾರ್ನಿಯಾ ಡೊನೇಷನ್ಸ್ ಆಗಿದೆ, ದೊಡ್ಡ ಮಟ್ಟದಲ್ಲಾಗಿದೆ. ಹೆಲ್ತ್ ಕ್ಯಾಂಪ್ ಮಾಡಿದೀವಿ, ಆರ್ಗನ್ ಡೊನೇಷನ್ಸ್ ಮಾಡಿದ್ದಾರೆ. ಬುದ್ಧಿಮಂತ ಮಕ್ಕಳ ಶಾಲೆ ಅಂತಿದೆಯಾ ನಮ್ಮ ಕ್ಲಬ್ಬು, ಅಲ್ಲಿ ನಡೀತದೆ. ಅಲ್ಲಿ ಜಿ ಪ್ಲಸ್ ಟು ಒಂದು ಸ್ವಂತ ಕಟ್ಟಡನ ನಾವು ಮಾಡಿದ್ವಿ. ಈ ಥರ ಹಲವಾರು ಕಾರ್ಯಕ್ರಮಗಳು 50 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ.
1: ಹಾಂ, 50 ವರ್ಷದಿಂದ ಸಾಕಷ್ಟು ಕೆಲಸಗಳನ್ನು ಹಾಸನದಲ್ಲಿಯೂ ಕೂಡ ಮಾಡ್ಕೊಂಡು ಬಂದಿದ್ದೀರಿ. ತಾವು ಹೇಳ್ತಾ ಇದ್ದೆ ಸರ್, ಒಂದು 2 ಸರಿ ಪ್ರಸ್ತಾಪ ಮಾಡಿದ್ರಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ. ನಮ್ಮ ಜಿಲ್ಲೆ ಅಂತ ಹೇಳಿದರೆ ನಾವು ಕಂದಾಯ ಇಲಾಖೆಯಲ್ಲಿ ಏನು ಜಿಲ್ಲೆ ಮಾಡ್ತೀವೋ ಆ ಥರ ನಿಮ್ಮ ಲಯನ್ಸ್ ಕ್ಲಬ್ಬಿನ ಜಿಲ್ಲೆಗಳು ಇರೋದಿಲ್ಲ. ಒಂದು ಜಿಲ್ಲೆ ಅಂತ ಅಂದ್ರೆ ಹೇಗಿರುತ್ತೆ ಹೇಳಿ ಸರ್?
0: ಸರ್, ಒಂದು ಲಯನ್ಸ್ ಜಿಲ್ಲೆ ಅಂತಂದ್ರೆ ಒಂದು 4 ಜಿಲ್ಲೆ ಸೇರಿಸಿ ಒಂದು ಲಯನ್ಸ್ ಜಿಲ್ಲೆ ಅಂತ ಮಾಡ್ತೀವಿ. ಸಪೋಸ್ ನಮ್ಮ ಜಿಲ್ಲೆ ತಗೊಂಡ್ರೆ ಮಂಗಳೂರು, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು, ಈ 4 ಜಿಲ್ಲೆ ಸೇರಿಸಿ ಲಯನ್ಸ್ ಜಿಲ್ಲೆ 317D ಅಂತೇಳ್ಬಿಟ್ಟು ನಾವು ಎತ್ಕೊಳ್ತೀವಿ. ಇದೇ ಥರ ನಮ್ಮ 6 ಲಯನ್ಸ್ ಜಿಲ್ಲೆಗಳಿವೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ನಮ್ಮದು ಈ 4 ಜಿಲ್ಲೆ ಸೇರಿಸಿ 317D ಅಂತ ಹೇಳ್ಬಿಟ್ಟು ನಾವು ಲಯನ್ಸ್ ಜಿಲ್ಲೆ ಅಂತ ಕರೀತೀವಿ ಸರ್.
1: ಈಗ 317D ಅಂತ ಹೇಳಿದ್ರೆ ಅದು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ನಾವೇನು ಕರಿತೀವೋ ಆ ಒಂದು ಜಿಲ್ಲೆ, ಸಂಪೂರ್ಣ ಕಂದಾಯ ಜಿಲ್ಲೆ. ಅದ್ರ ಜೊತೆಗೆ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಕೊಡಗು ಜಿಲ್ಲೆ. ಇದಿಷ್ಟನ್ನು ಸೇರಿ 4 ಜಿಲ್ಲೆಯನ್ನು ಸೇರಿಸಿ ಒಂದು ಲಯನ್ಸ್ ಸೇವಾ ಜಿಲ್ಲೆ ಅಂತ ಹೇಳಿ ತಾವು ಮಾಡಿಕೊಂಡಿರ್ತೀರಿ. ಈ ಜಿಲ್ಲೆಯಲ್ಲಿ ಲಯನ್ಸ್ ಕ್ಲಬ್ಗಳು ಎಷ್ಟಿದ್ದಾವೆ, ಅವು ಏನೆಲ್ಲ ಗಮನಾರ್ಹವಾದಂತಹ ಸೇವೆಯನ್ನ ಬೇರೆ ಕಡೆ ಮಾಡಿದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡಿ.
0: ನಮ್ಮ ಈ 4 ಜಿಲ್ಲೆ ಸೇರಿ 120 ಕ್ಲಬ್ಗಳಿದೆ ಸರ್. ಇದರಲ್ಲಿ ಮೇಜರ್ ಕಾಣದ ಅಂದ್ರೆ ನಮ್ಮ ಮಂಗಳೂರಲ್ಲಿ ಅವರು ಲಯನಿಸಮ್ ಅನ್ನೋದು ಹೇಳ್ತಾರೆ, ಅವ್ರಿಗೆ ಒಂದು ಪ್ಯಾಷನ್ ಅಲ್ಲಿ. ಮಂಗಳೂರು ನಗರ ಒಂದರಲ್ಲೇ ಹೆಚ್ಚು ಕೂಡ 40 ಕ್ಲಬ್ಗಳಿದಾವೆ ಅಲ್ಲಿ
1: ನಗರದಲ್ಲೇನೆ.
0: ಅಂದ್ರೆ ಅವರು ಸೇವಾ ಮನೋಭಾವನೆ ಇರೋದು ಯಾವ ಮಟ್ಟಕ್ಕಿದೆ ಅಂತ ತಿಳ್ಕೊಳ್ಳಿ. ಕಂಪ್ಯಾರಿಟಿವ್ಲಿ ಅವ್ರ ಕಡೆ ಕಂಪೇರ್ ಮಾಡ್ಕೊಂಡು ನಮ್ಗೆ ಸ್ವಲ್ಪ ಕಡಿಮೆ, ಆದರೂ ಕೂಡ ಇವಾಗ ಎಲ್ಲ ಪೂರ್ತಿ ಬೆಳೀತಾ ಇದೆ, ಅದನ್ನ ನೆನಪು ಮಾಡ್ತಾ ಇದೆ. ಮಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಆಗಿರ್ಬೋದು. ಚಿಕ್ಕಬಳ್ಳಾಪುರ ಈ ಕಡೆಗೆ ಬಂದರೆ ನಮ್ಮ ಇನ್ನೊಂದು ಕೊಪ್ಪ ಒಂದು ದೊಡ್ಡ ಸ್ಕೂಲ್ ಮಾಡಿದ್ವಿ, ಫ್ರೀ ಸ್ಕೂಲ್ ಮಾಡಿದ್ವಿ. ಈಗ ಮತ್ತೆ ಹಾಸ್ಪಿಟಲ್ಸು, ಎಜುಕೇಷನ್ ಸಪೋರ್ಟು, ಬುದ್ಧಿಮಂದ ಮಕ್ಕಳಿಗೆ ಅವರು ಶಾಲೆ ನಡೆಸ್ತಾರೆ. ಈಗ 16 ನಮ್ಮ ಗುರುತರವಾದ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ.
1: ತಮ್ಮ ಜಿಲ್ಲೆ ಏನಿದೆಯೋ ಈ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಬಹಳ ವಿಶೇಷವಾದಂಥದ್ದು ಏನು ಅಂತ ಹೇಳಿದರೆ, ತಮ್ಮ ಒಂದು ಹಾಸನದಲ್ಲಿರ್ತಕ್ಕಂತಹ ಮುಖ್ಯವಾದಂತಹ ಲಯನ್ಸ್ ಕ್ಲಬ್ ಏನಿದೆಯೋ, ಮೇನ್ ಕ್ಲಬ್ ಅಂತ ಹೇಳಿ ತಾವು ಕರಿತೀರಿ, ಈ ಕ್ಲಬ್ ಕಳೆದ ಸಾಲಿನಲ್ಲಿ 10 ಲಕ್ಷ ಅಂಕಗಳನ್ನು ಸಂಪಾದನೆಯನ್ನು ಮಾಡಿದೆ ಸಮಾಜ ಸೇವಾ ಕಾರ್ಯಕ್ಕಾಗಿ. ಇದು ತಾವು ಈ ಹೇಳದಂಥ ಜಿಲ್ಲೆ ಏನಿದೆಯೋ ಈ ಜಿಲ್ಲೆಯಲ್ಲಿಯೇ ಅತ್ಯಂತ ಹೆಚ್ಚು ಸಮಾಜ ಸೇವೆಯನ್ನು ಮಾಡಿ ಅದಕ್ಕೆ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ತಾವು ಪಡ್ಕೊಂಡಿರತಕ್ಕಂಥದ್ದು. ಅದಕ್ಕಾಗಿ ತಮಗೆ ಮೊದಲಿಗೆ ಅಭಿನಂದನೆಗಳು ಸರ್.
0: ಧನ್ಯವಾದಗಳು.
1: ಏನೆಲ್ಲ ಕೆಲಸವನ್ನು ಈ ಒಂದು ವರ್ಷದ ಅವಧಿಯಲ್ಲಿ ತಾವು ಮಾಡಿದ್ರಿ, ಹೇಗೆ ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ತಿಳಿಸಿ.
0: ನಮ್ಮ ಲಯನ್ಸ್ ಕ್ಲಬ್ ಹಾಸನ ಪ್ರಾರಂಭಕ್ಕೆ 50 ವರ್ಷ ಅಂತ ಹೇಳಿದೆ.
1: ಹೌದು,
0: 50ನೇ ವರ್ಷಕ್ಕೆ ನಾನು ಅಧ್ಯಕ್ಷ ಆದೆ. ನನ್ನ ಧ್ಯೇಯ ಏನು ಅಂದ್ರೆ 50 ವರ್ಷಕ್ಕೆ ಏನೋ ಒಂದು ಗುರುತರವಾದ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಿದೆ. ಜುಲೈಯಿಂದ ನೆಕ್ಸ್ಟ್ June 31st ಒಂದು ವರ್ಷದ ಅವಧಿ ಅಧ್ಯಕ್ಷರದು. ನಾನು ಅಧ್ಯಕ್ಷ ಆದಕ್ಕಿಂತ ಮುಂಚಿತವಾಗಿ ಏನೇನು ಮಾಡಬೇಕು ಅಂದ್ರೆ ನಾನು ಕಾರ್ಯಸೂಚಿಗಳು ಮಾಡಿಕೊಂಡು ನನ್ನದೇ ಅದೊಂದು ಪ್ರಬಲ ಟೀಮ್ ಕಟ್ಕೊಂಡೆ ಸರ್. ನನ್ನ ಜೊತೆ ಯಾರು ಕೆಲಸ ಮಾಡ್ತಾರೆ ಅಂತರದೇ ಒಂದು ಟೀಮ್ ಕಟ್ಟಿ ನಾನೊಂದು ಮೀಟಿಂಗ್ ಮಾಡ್ತೀನಿ. ಆ ಒಂದು ಇದರಲ್ಲಿ ನಾನು ಚಿಂತಕರ ಚಾವಡಿಯಲ್ಲಿ ಚಿಂತನ ಮಂಥನ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಎಲ್ಲರ ಅಭಿಪ್ರಾಯ ನಾನು ಪಡ್ಕೊಂತೀನಿ ಆ ಟೈಮಲ್ಲಿ, ಏನು ಮಾಡ್ಬೋದು ಏನು ಬಿಡ್ಬೋದು ಅಂತೇಳಿ. ಅದಕ್ಕೇನು 50ನೇ ವರ್ಷಕ್ಕೆ Day 1 50 ಮೆಂಬರ್ಸ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಇದು ಮಾಡ್ತೀನಿ. ಅವಾಗ ನನ್ನ ಸ್ನೇಹಿತರ ಸಪೋರ್ಟ್ ತಗೊಂತೀನಿ. ನಾನು PW ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಆ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವೆಲ್ಲ ಕಡೆ ಹೋಗ್ತೀವಿ. ಹೋಗಿ 1.5 ತಿಂಗಳಲ್ಲಿ 50 ಜನ ಮೆಂಬರ್ಸ್ನ ನಾವು ಆರಾಮಾಗಿ ಪಡ್ಕೋತೀವಿ. ನಾನು ಮೆಲ್ವಿನ್ ಜೋನ್ಸ್ ಫೆಲೋಶಿಪ್ ಅಂತ ಹೇಳಿದೆ ನಿಮಗೆ, 1 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಒಬ್ಬರಿಗೆ ಅಂತಂತೇಳಿ. ಕ್ಲಬ್ ಮೆಂಬರ್ಸ್ ಕಂಡ 25 ಲಕ್ಷ ಅರೌಂಡ್ ಅಷ್ಟು ಹಣನ ನಾವು LCIF Fund ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫಂಡ್ ಅಂತ ಏನಿದೆಯಲ್ಲ ಅಲ್ಲಿಗೆ ದೇಣಿಗೆ ಏನು ಕೊಡ್ತೀವಿ, 50 ಜನ ಹೊಸ ಸದಸ್ಯರು 25 ಫೆಲೋಶಿಪ್ ಕೂಡ ಕೊಡ್ತೀವಿ. ಇದು ವಿಶ್ವದಲ್ಲಿ ಒಂದು ಕ್ಲಬ್ ಆನ್ ದಿ ಡೇ ಆಫ್ ಇನ್ಸ್ಟಾಲೇಷನ್ ಅಂದ್ರೆ ನಾವೇನು ಪ್ರಮಾಣವತ್ತು ಸ್ವೀಕಾರ ಮಾಡ್ತೀವಲ್ಲ ಅವತ್ತು ಮಾಡ ಏನ್ ಸಾಧನೆ ಇದೆಯಲ್ಲ ಇದು ವಿಶ್ವ ದಾಖಲೆ ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ.
1: ವಿಶ್ವದಲ್ಲಿ
0: ವಿಶ್ವ ದಾಖಲೆ ಇದೆ. ಸೊ ಈ ದಾಖಲೆಗಾಗಿ ನನಗೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸ್ ಇಂದ ಗೋಲ್ಡ್ ಅವಾರ್ಡ್ ಸಿಕ್ಕಿದೆ, ಇಂಟರ್ನ್ಯಾಷನಲ್ ಪಿನ್ ಸಿಕ್ಕಿದೆ. ಸೊ ಈ ತರ ಹಲವಾರು ಕಡೆ ನನಗೆ 8 ಜಿಲ್ಲೆಯಲ್ಲಿ ನಮ್ಮನ್ನು ಗುರುತಿಸಿದ್ರು.
1: ಅಂತಂದ್ರೆ ಒಂದೇ ದಿವಸದ ಅವಧಿಯಲ್ಲಿ 50 ಜನರಿಗೆ ಸದಸ್ಯತ್ವ ಕೊಟ್ರಿ, 25 ಜನರಿಗೆ ಫೆಲೋಶಿಪ್ ಅನ್ನ ಕೊಟ್ರಿ.
0: ಹೌದು,
1: ಇದು ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಆಗಿರುವಂತ ಒಂದು ಕೆಲಸ. ಹಾಗಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿಕ್ಕೆ.
0: ಧನ್ಯವಾದಗಳು. ಸೊ ಅಲ್ಲಿಂದ ನಾವು ಶುರುವಾದ ನಮ್ಮ ಪ್ರಯಾಣ ಅಲ್ಲಿಂದ ಮುಂದಕ್ಕೆ ಶುರು ಮಾಡಿದ್ದು.

0: ಮತ್ತೆ ಅಂದ್ರೆ ಆರಂಭದಲ್ಲೇ ಬಾರಿ ಚೆನ್ನಾಗಾಯ್ತು.
1: ಗುಡ್ ಸ್ಟಾರ್ಟಿಂಗ್ ಇಸ್ ಆಫ್ ವೇ ವರ್ಕ್ ಡನ್ ಅಂತಾರಲ್ಲ, ಆ ರೀತಿಯಾಗಿ ನಮ್ದು ಪ್ರಾರಂಭ ಆಯ್ತು. ಪ್ರಾರಂಭ ಆದ್ಮೇಲೆ ಅವ್ಳು ನಿಲ್ಲಿಸಲಿಲ್ಲ. ಅಲ್ಲಿ ಏನ್ ಮಾಡ್ಬೇಕು ಅಂತ ಎಲ್ಲ ಕಾರ್ಯಸೂಚಿ ನಾನು ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತಂತೇಳಿ. ಏನಕ್ಕೆ ಆಗಲಿ ಹಣಕಾಸಿನ ಒಂದು ವ್ಯವಸ್ಥೆ ಇಲ್ಲದಿದ್ರೆ, ಆ ಸಪೋರ್ಟ್ ಇಲ್ಲದಿದ್ರೆ ನಾವೇನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನಾವೇನು ಮೆಂಬರ್ಸಿಂದ ಫೀಸು ಅಂತ ಏನು ಕಲೆಕ್ಟ್ ಮಾಡ್ತೀವಲ್ಲ, ಒಂದು ವರ್ಷಕ್ಕೆ ಅಂತ 14,000 ರೂಪಾಯಿ ನಾವು ಕಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಅರ್ಧ ದುಡ್ಡು ನಾವು ಇಂಟರ್ನ್ಯಾಷನಲ್ಗೆ ಕಟ್ಟಬೇಕು, ಇನ್ನು ಉಳಿದ್ರಲ್ಲಿ ನಾವು ಇಲ್ಲೇ ಸೇವಾ ಕಾರ್ಯಗಳು ಮಾಡಬೇಕು, ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಇರ್ತದೆ, ಇದೆಲ್ಲ ಒಂದು ಸಹಿತ ಅಷ್ಟರಲ್ಲಿ ನಾವು ಮೇಕ್ಔಟ್ ಮಾಡಬೇಕು. ಹಂಗೆ ಮಾಡ್ಕೊಂಡು ಹೋದಾಗ ನಾವು ಗುರುತರವಾದಾಗ ಸೇವಾ ಕಾರ್ಯಗಳು ಮಾಡೋಕ್ಕಾಗಲ್ಲ. ದಾನಗಳು ದಾನ ಕೊಟ್ಟುಬಿಡ್ದ ಹೊರ್ತವೆ ನಾವು ಆ ಕೆಲಸಗಳು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನ ಒಂದು ಫಂಡ್ ರೈಸಿಂಗ್ ಕಾರ್ಯಕ್ರಮ ಮಾಡೋಣ ಅನ್ನೋ ಒಂದು ನಾವು ಒಂದು ಕಾರ್ಯಕ್ರಮ ಹಾಕೊಂಡ್ವಿ. ಕುರುಕ್ಷೇತ್ರ ಅಂತ ಒಂದು ಡ್ರಾಮಾ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲ ನಮ್ಮ ಸದಸ್ಯರನ್ನೇ ಅದರಲ್ಲೆಲ್ಲ ಆಕ್ಟ್ ಮಾಡಿದ್ದು. ಸತತವಾಗಿ 4-3 ತಿಂಗಳು ಅಭ್ಯಾಸ ಮಾಡ್ತೀವಿ, ಕಲಾಕ್ಷೇತ್ರದಲ್ಲಿ ಆ ಡ್ರಾಮಾ ಮಾಡ್ತೀವಿ ನಾವು. ಅಭೂತಪೂರ್ವವಾದ ಯಶಸ್ಸು ಸಿಗುತ್ತೆ, ಎಲ್ಲ ಪಬ್ಲಿಕ್ ಎಂಜಾಯ್ ಮಾಡ್ತಾರೆ. ಅದೆಲ್ಲ ಸಿಕ್ಕಿದ್ದೆಲ್ಲ ಮಾಡೋಕೆ ನಮ್ಗೆ ಸಿಕ್ಕಿದ್ದು ಒಂದು 3.5 ಲಕ್ಷ ರೂಪಾಯಿ ಅದ್ರಲ್ಲಿ ಆದಾಯ ಆಗುತ್ತೆ ಅಷ್ಟೇ. ನಾನು ಹಾಕೊಂಡಿದ್ದು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು, ನನಗೆ ಸಿಕ್ಕಿದ್ದು 3.5 ಲಕ್ಷ ಆದಾಯ, ಅದರಿಂದ ಏನೂ ಆಗೋದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು, ಮತ್ತೆ ನಮ್ಮ ತಂಡ ಏನಿತ್ತಲ್ಲ ನಾನು ಕೆಲಸ ಮಾಡಿದ್ದೆ ಆ ಕ್ಷೇತ್ರದಲ್ಲಿ PWDನಲ್ಲಿ, ನಮ್ಮ ಗುತ್ತಿಗೆದಾರ ಮಿತ್ರರು ಇರ್ತಾರೆ ಅವ್ರ ಹತ್ರ ಹೋಗೋಣ, ನಾವು ಈ ಥರ ಸಮಾಜ ಕೆಲಸಗಳನ್ನು ಮಾಡ್ತಾ ಇದ್ವಿ, ನಮ್ಮ ಕೈ ಜೋಡಿಸಿ ಅಂತ ಕೇಳೋಣ ಒಂದು ಒಂದು ಉದ್ದೇಶದಿಂದ ಮನೆ ಮನೆಗೆ ಹೋಗ್ತೀವಿ ನಾವೆಲ್ಲ. ಹೋದಾಗ ಅಲ್ಲಿಂದ ನಮ್ಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗುತ್ತೆ, ಎಲ್ಲ ಸಹಕರಿಸ್ತಾರೆ. ಏನು ಅಂದ್ಕೊಂಡಿದ್ದು ಅದಕ್ಕೆ ಬೇಕಾದ ಒಂದು ದೇಣಿಗೆ ನನ್ನ ಸಂಗ್ರಹ ಮಾಡ್ತೀನಿ. ಸೊ ಆ ದೇಣಿಗೆನಲ್ಲೇನು ಸುಮಾರು ಕೆಲಸಗಳು ಮಾಡಿದೀವಿ ಈ ವರ್ಷ 50ನೇ ವರ್ಷದಲ್ಲಿ. ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಏನು ಬೇಕಾದೋ ಆ ದೇಣಿಗೆ ನಲ್ಲಿ ಸಿಕ್ಕಿದ್ರಿಂದ ಅಲ್ಲಾಗಿರ್ಬೋದು, ಅದಾದ ನಂತರ ನಮ್ಮ ಕ್ಲಬ್ ಮೆಂಬರ್ಸ್ ಆಗಿರ್ಬೋದು, ಅವ್ರು ಯಾರ್ಯಾರು ಯಾವ ಶಕ್ತಾನುಸಾರವಾಗಿ ಅವರು ನಮಗೆ ಸಹಾಯ ಮಾಡಿದ್ದಾರೆ, ಇವರೆಲ್ಲರ ಸಹಾಯದಿಂದ ಇಷ್ಟು ಕೆಲಸಗಳು ನಾವು ಮಾಡ್ತೀವಿ ಅಲ್ಲಿ ಈ ಒಂದು ವರ್ಷದಲ್ಲಿ. ಸೊ ಒಂದು ಮೆಂಟಲಿ ರಿಟಾರ್ಡೆಡ್ ಸ್ಕೂಲ್ ಅಂದರೆ ಬುದ್ಧಿಮಾಂದ ಮಕ್ಕಳ ಶಾಲೆ ನಮ್ಮ ಕ್ಲಬ್ಬಲ್ಲಿ ನಡೀತಿತ್ತು ಅಂತ ಹೇಳಿದ್ವಿ ನಿಮಗೆ.
0: ಹೌದು ಹೌದು.
1: ರೆಸಿಡೆನ್ಷಿಯಲ್ ಸ್ಕೂಲ್ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ನಮ್ದು, ಅವರಿಗೆ ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇವರಿಗೆಲ್ಲ ಒಂದು ಶಾಲೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಕೂಡದಲ್ಲಿ CAC ಅಟ್ಟಿಗೆ ಅಪ್ಲೈ ಮಾಡಿ 11,000 ಚದರ ಅಡಿಯ ಒಂದು ಸೈಟನ್ನು ನಾವು ಮಾಡಿದ್ದೀವಿ. CA ಅಂದ ನಮ್ಗೆ ಅಲರ್ಟ್ ಆಗಿದೆ ಸೈಟು, ಆ ಒಂದು ಸೈಟ್ನ ಒಂದು ಮಾಡ್ತೇವೆ. ಅದಾದ ನಂತರ ಮೆಷಿನ್ ಹಾಸ್ಪಿಟಲಲ್ಲಿ ಒಂದು ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅಂತ ಮಾಡ್ತೀವಿ, ಅಂದರೆ ಉಪಶಮನ ಆರೈಕೆ ಕೇಂದ್ರ. ಉಪಶಮನ ಆರೈಕೆ ಕೇಂದ್ರ ಅಂತಂತಂದ್ರೆ ಒಬ್ಬ ಪೇಷಂಟ್ ಅಂದರೆ ಡೆತ್ ಬೆಡ್ಲಿ ಇರ್ತಾನೆ ಅವನು,
0: ಹೌದು,
1: ಅವನ ಮನೆಯಲ್ಲೂ ಸಹಿತ ಅನಿವಾರ್ಯ ಕಾರಣ ನೋಡ್ಕೊಳಕ್ ಆಗ್ತಿರೋದಿಲ್ಲ,
0: ಆಗಲ್ಲ,
1: ಹಾಸ್ಪಿಟಲ್ ಸಹಿತ ರಿಜೆಕ್ಟ್ ಮಾಡಿರ್ತಾರೆ ಪೇಷಂಟ್, ಇನ್ನು ಉಳಿಯಲ್ರಿ ಕರ್ಕೊಂಡ್ರೆ ಎಂತ ತಂದಿರ್ತಾರೆ. ಅಂಥ ಒಬ್ಬ ಪೇಷಂಟ್ಗಳನ್ನ ಆ ಒಂದು ಕೇಂದ್ರದಲ್ಲಿ ಇಟ್ಕೊಂಡು ಅವ್ರನ್ನ ಆರೈಕೆ ಮಾಡ್ತಾರೆ ಅಲ್ಲಿ, ಅವ್ರ ಮೆಡಿಸಿನ್ಸ್ ಕೊಡ್ತಾರೆ, ಫುಡ್ ಕೊಡ್ತಾರೆ, ಮತ್ತೆ ನರ್ಸಿಂಗ್ ಕೊಡ್ತಾರೆ. ಇಂಥ ಒಂದು ವ್ಯವಸ್ಥೆ ಇರೋ ಒಂದು ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ನಮ್ಮ ಹಾಸನ ಜಿಲ್ಲೆ ಎಲ್ಲೆಲ್ಲೂ ಇಲ್ಲ. ಪ್ರಪ್ರಥಮ ಬಾರಿಗೆ ಮಿಷನ್ ಹಾಸ್ಪಿಟಲ್ ಒಂದು ಸಹಯೋಗದೊಂದಿಗೆ ನಾವು ಸೇರ್ಕೊಂಡು ಒಂದು ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಮಾಡ್ತೀವಿ. ಅದು ಇದಾಗಲೇ ಪ್ರಾರಂಭ ಆಗಿದೆ, ಕೆಲಸ ನಿರ್ವಹಿಸ್ತಾ ಇದೆ. ಅಂದ್ರೆ ಮುರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಬಂದ್ರೆ ಅವ್ರ ಮಕ್ಕಳಿಗೆ ಊಟ ಗಿಟ್ಟಲ್ಲಿ ತಂದಿರ್ತಾರೆ, ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಊಟ ಕೊಡ್ಲಿಕ್ಕೆ ಅವ್ರಿಗೆ ಎಂಟ್ರೆನ್ಸ್ ಇಲ್ಲ, ಒಳಗಡೆಗೆ ಹೋಗಿ ಊಟ ಕೊಡೋಕ್ಕಾಗಲ್ಲ ಮಾಡೋದಿಲ್ಲ, ಅವ್ರನ್ನೇ ಹೊರಗಡೆ ಬರಬೇಕು. ಅಲ್ಲಿ ಯಾವುದೋ ಒಂದು ಇದಿಲ್ಲ, ಅಲ್ಲಿ ಕಾಂಪೌಂಡ್ ಪಕ್ಕನೋ ಮಾತು ಕೆಳಗೆ ಹೋಗ್ಬೇಕು, ಅವ್ರಿಗೆ ಊಟ ಕೊಡಬೇಕು, ಅವ್ರ ಜೊತೆ ಮಾತಾಡಬೇಕು ಹೋಗ್ಬೇಕು. ಈ ಒಂದು ಸಮಸ್ಯೆನ ನಿವಾರಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ನಾವೊಂದು ಪೇರೆಂಟ್ಸ್ ಚಿಲ್ಡ್ರನ್ ಶೆಲ್ಟರ್ ಅಂತ ಮಾಡಿಸಿದ್ ದೊಡ್ಡದಾಗಿ. ಅವ್ರು ಬಂದಾಗ ಅವ್ರ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರು ಬೇಕಾದ ಊಟ ಕೊಡೋದು, ಇದು ಮಾಡೋದು, ಅವ್ರ ಕಷ್ಟ ಸುಖಗಳು ವಿಚಾರಿಸೋದು, ಒಂದು ಸುವ್ಯವಸ್ಥೆಗಾಗಿ ನಾವೊಂದು ಪೇರೆಂಟ್ಸ್ ಚಿಲ್ಡ್ರನ್ಸ್ ಒಂದು ಶೆಲ್ಟರ್ ಅಂತ ಒಂದು ಅದು ಮಾಡಿಕೊಟ್ಟಿವಿ ಅವರಿಗೆ. ಅದರಿಂದ ತುಂಬ ಪೇರೆಂಟ್ಸ್ ಅನುಕೂಲ ಆಗಿದೆ, ಮಕ್ಕಳು ಸೇತ ಹೋಗ್ತು ಅದನ್ನ ಉಪಯೋಗ ಪಡ್ಕೊಂತ ಇದೆ. ಮೊಸ್ಲೇವಸಳ್ಳಿ ರೋಡಲ್ಲಿ ಅದು ಮಾಡಿದ್ರು. ಕಂಚನಹಳ್ಳಿಯಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಇರಲಿಲ್ಲ, ಅಂದರೆ ಎಲ್ಲ ಗರ್ಭಿಣಿ ಸ್ತ್ರೀಯರು ಬರ್ತಾರೆ, ಸಪ್ರೇಟು ಟಾಯ್ಲೆಟ್ ರೂಮ್ ಬೇಕು ಅನ್ನೋ ಒಂದು ಮಾಹಿತಿ ಬಂತು ನಮಗೆ. ಸೊ ಅಲ್ಲೇ ಒಂದು ಟಾಯ್ಲೆಟ್ ರೂಮ್ನ ನಾವು ಕಟ್ಸ್ಕೊಡ್ತು. ಇನ್ನೊಂದು ಅಂತ ಮುಖ್ಯವಾದಂತಂದ್ರೆ ನಮ್ಮ ಬಿಟ್ಕೊಂಡಳ್ಳಿ ಸ್ಮಶಾನ ತಮಗೆಲ್ಲ ಗೊತ್ತಿರಬಹುದು, ಅವಾಗೆಲ್ಲ ಮೊದಲು ಅಧ್ಯಕ್ಷ ಆದ ಮುಂಚೆ ಅಲ್ಲಿ ಹೋದಾಗ ಏನು ಅನುಭವಿಸಿದ್ದಂತಾರೆ, ಊತ ಆದ್ಮೇಲೆ ಹೋಗಿ ನಾವು ದೇವ್ರ ದರ್ಶನ ಮಾಡಬೇಕು, ಕೈಕಾಲು ಮುಖ ತೊಳ್ಕೋಬೇಕು.
0: ಹೌದು ಹೌದು.
1: ಎಂಥ ಅವ್ಯವಸ್ಥೆ ಇತ್ತು ಅಂದರೆ ಅಲ್ಲಿ ಹೋಗೋಕೆ ರಸ್ತೆ ಸರಿ ಇಲ್ಲ, ಅಲ್ಲಿ ಶವ ಸಂಸ್ಕಾರ ಮಾಡಿದ್ಮೇಲೆ ಬಂದರೆ ದೇವ್ರ ನಮಸ್ಕಾರ ಮಾಡೋಕ್ಕೆ ಎಲ್ಲೋ ಉಡ್ಕೊಂಡ್ಬೇಕು ದೇವಸ್ಥಾನಗಳನ್ನ, ಮುಖ ತುಳಿಯೋದಕ್ಕೆ ಇನ್ನೆಲ್ಲ ಹೋಗ್ಬೇಕು, ಎಲೆಕ್ಟ್ರಿಸಿಟಿ ಇಲ್ಲ ಸರಿಯಾಗಿ. ಈ ಒಂದು ಅವ್ಯವಸ್ಥೆನ ಏನಾದ್ರು ಮಾಡಬೇಕು ಅಂತಂತೇಳಿ ಒಂದು ನಿಟ್ಟಿನಲ್ಲಿ ನಾವು ಹೋಗಿ ಅಲ್ಲಿ ಅಪ್ರೋಚ್ ಮಾಡಿ ಅಲ್ಲಿ ರುದ್ರಶಂಕರ್ ದೇವಾಲಯ ಅಂತ ಒಂದು ಒಳ್ಳೆ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. 6 ಲಕ್ಷ ವೆಚ್ಚದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ.
0: 6 ಲಕ್ಷದ ವೆಚ್ಚದಲ್ಲಿ?
1: ಹೌದು. ಮತ್ತೆ ನಮ್ಮ ಮುನ್ಸಿಪಾಲ್ಟಿ ಇವರು ಅಧಿಕಾರಿಗಳ ಎಲ್ಲ ಪಟ್ಟು ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ MLAನು ಕರ್ಕೊಂಡು ಹೋಗಿ ಈ ತಿಂಗಳ ಅವಶ್ಯ ಅಂತ ತೋರಿಸ್ಬಿಟ್ಟು ಅಲ್ಲಿ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ವ್ಯವಸ್ಥೆ, ರಸ್ತೆ ಸ್ವಲ್ಪ ದುರಸ್ತಿ ಆಗಿದೆ ಅಷ್ಟೇ ಇವಾಗ, ಹೊಸದಾಗಿನ ರಸ್ತೆ ಮಾಡಬೇಕು, ಯಾಕೆಂದ್ರೆ ಅಲ್ಲಿ ಎಂಟ್ರಿನ ಆಗಕ್ಕಾಗ್ತಿರಲಿಲ್ಲ, ಅಷ್ಟು ಮರ ಗಿಡಗಳು ಬೆಳ್ಕೊಂಡ್ಬಿಟ್ಟಿದ್ದೇವೆ ಅಲ್ಲಿ. ಸೊ ಅದನ್ನೆಲ್ಲವನ್ನು ನಾವು ಪೂರ್ತಿ ಸ್ವಚ್ಛ ಮಾಡಿಸಿದ್ವಿ ಅಲ್ಲಿ. ನಮ್ಮ ಸಂಸ್ಥೆಯಿಂದ ಏನಾಗಬೇಕು ಅದು ಮಾಡಿದ್ವಿ. ಇನ್ನು ಮುಂದಾದ್ರೂ ಸಹಿತ ಸರ್ಕಾರದಾಗಲಿ ನಮ್ಮ ಲೋಕಲ್ ಬಾಡೀಸ್ ಆಗಲಿ ಅದ್ರ ಕಡೆ ಗಮನಿಸ್ಬಿಟ್ಟು ಒಂದು ಒಳ್ಳೆ ರೀತಿಯಾಗಿ ನಮ್ಮ ರುದ್ರಭೂಮಿಗಳು ಮೇಂಟೈನ್ ಮಾಡಬೇಕು ಅಂತ ರಿಕ್ವೆಸ್ಟ್ ನನ್ನ ಸಂಸ್ಥೆಯಿಂದ ಇವತ್ತು.
0: ಹೌದು. ಯಾಕೆ ಅಂತ ಅಂತಂದರೆ ಅಂತಿಮ ಸಂಸ್ಕಾರವನ್ನು ಮಾಡ್ತಕ್ಕಂತಹ ಜಾಗ

0: ಚೆನ್ನಾಗಿರಬೇಕು. ಈ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನವನ್ನ ತಾವು ಮಾಡಿದಿರಿ, ಇದು ಹೀಗೆ ಮುಂದುವರಿಲಿ ಅನ್ನುವಂಥದ್ದು ನನ್ನ ಒಂದು ಆಶಯ.
1: ಸೀನಿಯರ್ ಸಿಟಿಸನ್ ಡೇ ಕೇರ್ ಅಂತ ಹೇಳಿ ನಮ್ಮ ಶಿವಸಮ್ಮ ಕಾರ್ಯದರ್ಶಿ ಅವರು, ಅವ್ರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾಗ ಅಲ್ಲಿ ಒಂದೆಲ್ಲ ಚೆನ್ನಾಗಿದ್ದು ಅಲ್ಲಿ ಒಂದು ವಿಸಿಟ್ ಕೊಡಕ್ ಹೋಗಿದ್ವಿ. ಬೆಳಗ್ಗೆ ಬಂದರು ಸೀನಿಯರ್ ಸಿಟಿಸನ್ಸ್, ಸಾಯಂಕಾಲದವರೆಗೂ ಅಲ್ಲೇ ಇರ್ತಾರೆ, ಊಟ ಕೂಡ ವ್ಯವಸ್ಥೆ ಅವೆಲ್ಲ ಇದ್ದಾವೆ ಅಲ್ಲಿ, ಮಲಗೋ ವ್ಯವಸ್ಥೆ ಎಲ್ಲ ಇದೆ. ಆದ್ರೆ ಮನೋರಂಜನೆಗಾಗಿ ಒಂದು ಟಿ ವಿ ಇರಲಿಲ್ಲ, ಅದೇ ಆನ್ ಸ್ಪಾಟ್ ಅಲ್ಲಿ ಒಂದು ಟಿ ವಿ ಕೊಡಿಸ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಬಂದ್ವಿ. ಅದೇ ರೀತಿ ನಮ್ಮ ಗೌರ್ನರ್ ವಿಸಿಟ್ ಟೈಮಲ್ಲಿ ಹೋಗಿ ಅಲ್ಲಿ ಒಂದು ಟಿ ವಿನ ನಾವು ದಾನ ಮಾಡಿ ಅಲ್ಲಿ ಒಂದು ಇದು ಮಾಡ್ಕೊಂಡ್ಬಂದಿದ್ವಿ. ಅವ್ರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಸರ್. ಹೈಯರ್ ಪ್ರೈಮರಿ ಸ್ಕೂಲು, ಕುಡಿಯೋ ನೀರು ಅವ್ರಿಗೆ ಆರ್ ಓ ಪ್ಲಾಂಟ್ ಇರಲಿಲ್ಲ, ಬೇರೆ ನಲ್ಲಿ ನೀರು ಕುಡಿತಾರೆ ಇದು ಮಾಡ್ತೀರಂತ ನಮ್ಮ ಮಾಹಿತಿ ಬಂತು. ನಾವು ಅಲ್ಲೂ ಎರಡ್ಸಿತ್ತು ಒಂದು ಆರ್ ಓ ಪ್ಲಾಂಟ್ನ ಕೊಟ್ಟಿದ್ವಿ, ಮಕ್ಕಳು ಅದನ್ನ ಉಪಯೋಗಿಸ್ಕೊಂತ ಇದ್ದಾರೆ. ನಮ್ಮ ಕ್ಲಬ್ ಇದೆಯಲ್ಲ ಅಲ್ಲಿ, ನಮ್ಮದಿರಲ್ಲಿ ಸೀನಿಯರ್ ಸಿಟಿಸನ್ಸ್ ಎಲ್ಲಿ 60, 70, 80 ಹಿಂಗೆಲ್ಲ ಇದ್ದಾರೆ. ನಮ್ಮ ಮೀಟಿಂಗ್ ನಡೆಯೋದು ಸೆಕೆಂಡ್ ಫ್ಲೋರಲ್ಲಿ, ಅವ್ರಿಗೆ ಹತ್ತಲಿಕ್ಕೆ ಭಾರಿ ಪ್ರಾಬ್ಲಮ್ ಆಯಿತು. ಹಂಗಾಗಿ ಒಂದು ಲಿಫ್ಟಿನ ವ್ಯವಸ್ಥೆ ಮಾಡಿಸಿದ್ವಿ ನಾನಲ್ಲಿ ಡೇಣಿಗೆಯಿಂದ, ಮತ್ತೆ ಫುಲ್ ರಿನೋವೇಷನ್ ಮಾಡಿಸಿದ್ವಿ. 17 ಲಕ್ಷ ವೆಚ್ಚದಲ್ಲಿ ಲೈನ್ ಸೇವಾ ಅಂದ್ರೆ ಅದನ್ನೊಂದು ರಿನೋವೇಷನ್ಸ್ ಆಗಿದೆ, ಲಿಫ್ಟ್ ಆಗಿದೆ ಸರ್. ಆಮೇಲೆ ನಮ್ಮ ಎಸ್ ಎಂ ಕೆ ನಗರದಲ್ಲಿ ಆ ಹೊಸ ಬಡಾವಣೆಯಲ್ಲಿ ಬಸ್ ಕಾಯಲಿಕ್ಕೆ ಒಂದು ಬಸ್ ಶೆಲ್ಟರ್ ಇರಲಿಲ್ಲ.
0: ಬಸ್ ಶೆಲ್ಟರ್
1: ಸುಮಾರು ಜನ ಬಂದು ಬಿಸಿಲಲ್ಲೇ ಕಾಯೋದು ಇದು ಮಾಡೋದಂತಿದ್ರು, ನಮಗೊಂದು ಅಲ್ಲಿಂದ ಅಹವಾಲು ಬಂತು. ಸೊ ಅಲ್ಲಿ ಹೋಗಿ ಸಹಿತ ನಾವೊಂದು ಬಹಳ ವಿನೂತನವಾಗಿ ಒಂದು ಬಸ್ ಶೆಲ್ಟರ್ ಮಾಡಿದ್ವಿ. ಇಷ್ಟು ನಾವು ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಅಂತೀವಲ್ಲ, ಇದನ್ನು ಹೊರತುಪಡಿಸಿ ನಾವು ಹಲವಾರು ದಾನ ಧರ್ಮ ಕಾರ್ಯಗಳು ಮಾಡಿದ್ವಿ. ಕೃಷ್ಣ ಬ್ರೈಂಡ್ ಸ್ಕೂಲ್ ಇದೆಯಲ್ಲ, ಅಲ್ಲಿಗೆ ಡೊನೇಷನ್ ಕೊಟ್ಟಿದ್ವಿ. ಬುದ್ಧಿಮಾನದ ಮಕ್ಕಳಿಗೆ ಸಾಧ್ಯ ಸ್ಕೂಲ್ ಇದೆಯಲ್ಲ, ಅಲ್ಲಿ ನಾವು ಸಾಕಷ್ಟು ಡೊನೇಷನ್ ಕೊಟ್ಟಿದ್ವಿ. ತಪಸ್ಯಾ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಮಂಗಳೂರಿನಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಮಂಗಳೂರಿಗೆ ಒಬ್ಬರು ಕೊಟ್ಬಿಟ್ಟು ಬಂದಿದ್ದೆ, 50,000 ಡೊನೇಷನ್ ಕೊಟ್ಟು ಬಂದಿದ್ವಿ. ಆಮೇಲೆ ವೀಲ್ ಚೇರ್ಸ್, ಯಾರು ಈ
0: ಅಂಗವಿಕಲರು
1: ಇರ್ತಾರ, ನಮ್ಮ ಕ್ಲಬ್ಗೆ ಕರೆಸಿ ಸುಮಾರು ಒಂದು 10 ಜನಕ್ಕೆ ನಾವು ವೀಲ್ ಚೇರ್ಸ್ ನಾವು ಪ್ರೊವೈಡ್ ಮಾಡಿದ್ವಿ. ತವರು ಚಾರಿಟೇಬಲ್ ಟ್ರಸ್ಟ್ ಇರುತ್ತೆ ನಮ್ಗೆ ಗೊತ್ತಿರಬಹುದು, ಆ ತವರು ಚಾರಿಟೇಬಲ್ ಟ್ರಸ್ಟ್ಗೂ ಸಹಿತ ನಾವು ದಾನವನ್ನು ಡೊನೇಷನ್ ಅನ್ನು ನೀಡಿದ್ವಿ. ಆಮೇಲೆ ಓಲ್ಡ್ ಏಜ್ ಹೋಮ್ಸ್, ಕಾಮಧೇನು ಇರ್ಬೋದು ಅಥವಾ ಶ್ವೇತಾ ವೃದ್ಧಾಶ್ರಮ ಇರ್ಬೋದು, ಈ ಎಲ್ಲ ವೃದ್ಧಾಶ್ರಮಗಳು ಸಹಿತ ನಾವು ಹಲವಾರು ದಿವಸ ಊಟದ ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಡೊನೇಷನ್ಸ್ ಅನ್ನ ಕೊಟ್ಟಿರೋದ್ರಿಗೆ. ಈ ಪ್ಯಾಲಿಯೇಟಿವ್ ಸಂಬಂಧಪಟ್ಟಂಗೆ ವಿವೇಕಾನಂದ ಯೂತ್ ಸೆಂಟರ್ ಇದೆ, ಅವ್ರ ಕಡೆಯಿಂದ ಪೇಷಂಟ್ಸ್ನ ಗುರುತಿಸಿ ನಾವು 50 ಜನ ಪೇಷಂಟ್ಸ್ಗೆ 3 ತಿಂಗಳಿಗಾಗಷ್ಟು ಡಯಾಬಿಟಿಕ್ ಮೆಡಿಸಿನ್ಸ್ ನಾವು ಕೊಟ್ಟಿದ್ವಿ. ನಾವು
0: ಇಷ್ಟೆಲ್ಲ ಸಮಾಜ ಕಾರ್ಯವನ್ನು ಒಂದು ವರ್ಷದ ಅವಧಿಯಲ್ಲಿ ತಾವು
1: ಇದು ಮಾಡಿದೆ. ಮತ್ತೆ ಅದರೊಳದಾಗಿ ನಾವೇನೋ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಕಾರ್ಯಕ್ರಮಗಳು ಇರ್ತವೆ, ಅದನ್ನೆಲ್ಲ ಈ ಜಯಂತಿಗಳು ಆಚರಣೆ ಮಾಡೋದೇ ಇರ್ಬೋದು, ಸ್ಕೂಲ್ ಸಪೋರ್ಟ್ ಇರ್ಬೋದು, ಈ ಎಲ್ಲ ಕೆಲಸಗಳು ಸಹಿತ ನಾವು ಮಾಡ್ಕೊಂಡ್ಬಂದಿದ್ವಿ. ಇದಲ್ದಲ್ಲ ನಾವು ಕ್ಯಾಂಪ್ಸ್ ಇಮ್ಸಿಯಲ್ಲಿ ಮಾಡ್ತೀವಲ್ಲ, ಆ ಕ್ಯಾಂಪ್ಗಳಲ್ಲಿ ನಾವು ಹಲವಾರು ಸೇವಾ ಕಾರ್ಯಕ್ರಮಗಳು ನಾವು ಇಲ್ಲಿ ಮಾಡಿದ್ದೀವಿ ಸರ್. ರಕ್ತದಾನ ಶಿಬಿರ ಮಾಡಿರ್ಬೋದು, ಆಮೇಲೆ ಹೆಲ್ತ್ ಕ್ಯಾಂಪ್ಸ್ ಆಗಿರ್ಬೋದು, ಡಯಾಬಿಟಿಸ್ ಚೆಕಪ್ ಆಗಿರ್ಬೋದು, ಸುಮಾರು ಹೃದಯಾಘಾತಗಳೆಲ್ಲ ಆಗ್ತಾ ಇದ್ವಲ್ಲ ಲಾಸ್ಟ್ ಇಯರ್, ಅದಕ್ಕಾಗಿ ನಾವು ಹೃದಯ ತಪಾಸಣಾ ಶಿಬಿರಗಳನ್ನ ಆಯೋಜಿಸಿದ್ವಿ. ರುದ್ರ ಕ್ಷೇಮಾಭಿವೃದ್ಧಿ ಕೇಂದ್ರಗಳು ಧನಸ ಆಗಿರ್ಬೋದು, ಯೋಗ ಕ್ಯಾಂಪ್ ಮಾಡಿದ್ವಿ ಒಂದು. ರವಿಶಂಕರ್ ಗುರುಜಿ ಅವರ ಶಿಷ್ಯರೇನಿದೆ ಅವ್ರನ್ನ ಕರೆಸಿ, ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು ಒಂದು 100 ಜನ ಬೆನಿಫಿಷರೀಸ್, ನಾವು ಒಂದು 15 ದಿನ ಅಲ್ಲಿ ಒಂದು ಯೋಗ ಕ್ಯಾಂಪ್ ಮಾಡಿದ್ವಿ. ಇನ್ನೂ 2-3 ಕಡೆ ಯೋಗ ಕ್ಯಾಂಪ್ ಮಾಡಿದ್ವಿ ನಾವು. ಯುವ ಸಬಲೀಕರಣ ಆಗಿರ್ಬೋದು, ಮಹಿಳಾ ಸಬಲೀಕರಣ ಆಗಿರ್ಬೋದು, ರಸ್ತೆ ಸುರಕ್ಷತೆ, ಮತ್ತೆ ಸ್ಪೆಷಲ್ ಚಿಲ್ಡ್ರನ್ಸ್ಗಳಿಗೆ ಗುರುತಿಸಿ ಅವರಿಗೆ ನಾವು ಕಾರ್ಯಕ್ರಮಗಳು ಮಾಡಿರೋದಾಗಿರ್ಬೋದು, ಹಲವಾರು ಕಡೆ ನಾವು ಸ್ವಚ್ಛ ಭಾರತ್ ಕೆಲಸಗಳು ಮಾಡಿದ್ವಿ, ನಾವೆಲ್ಲ ಕ್ಲೀನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಭಾಗವಹಿಸಿದ್ದೀವಿ.
0: ಈ ಸಮಸ್ಯೆಗಳನ್ನು ಹೇಗೆ ಗುರುತು ಮಾಡ್ತೀರಾ ಸರ್ ತಾವು?
1: ಪೇಷಂಟ್ಸ್ಗಳನ್ನ ಅವ್ರನ್ನ ಗುರುತು ಮಾಡಲಿಕ್ಕೆ ನಾವು ನಿಮ್ಗೆ ಹೇಳಿದೆ, ನಮ್ಮ ಇವರು ಯಾರು ಪ್ಯಾಲೆಟಿವ್ ಕೇರ್ ಇದೆಲ್ಲ ಅವ್ರ ಕಡೆಯಿಂದ ನಾವು ಅವ್ರ ಹೆಲ್ಪ್ ತಗೊಂಡು ಮಾಡ್ಕೊಂಡು ಇದು ಮಾಡಿದ್ವಿ. ಗಮನಿಸ್ತಿರ್ತೀವಿ ಬಸ್ ಶೆಲ್ಟರ್ ಅವ್ರಿಗೊಂದು ಯಾರೋ ಒಂದು ಬಂದು ಪಬ್ಲಿಕ್ ಅಹವಾಲು ನಮ್ಗೆ ಕೊಡ್ಬೋದು, ಆ ಥರ ಎಲ್ಲೆಲ್ಲ ಅವಶ್ಯಕತೆ ಇದೆ, ವಿ ಆರ್ ದೇರ್.
0: ಈಗ ನೀವು ಹೇಗೆ ಅದನ್ನು ನಿರ್ಧಾರ ಮಾಡ್ತೀರಾ? ಈಗ ಯಾರೋ ಒಬ್ರು ಸಮಸ್ಯೆ ಹೇಳ್ಕೊಂಡು ಬರ್ತಾರೆ, ಈ ಥರದ್ದೊಂದು ಸಮಸ್ಯೆ ಇದೆ ಮಾಡಬೇಕು ಅಂತೇಳಿ ಬರ್ತಾರೆ, ಅಂಥ ಸಂದರ್ಭದಲ್ಲಿ ಇವ್ರಿಗೆ ಕೊಡಬೇಕೋ ಇಲ್ವೋ ಅನ್ನೋಂಥದ್ದನ್ನು ಹೇಗೆ ನಿರ್ಧಾರ?
1: ಅವ್ರ ಅಡ್ರೆಸ್ ಕೇಳ್ತೀವಿ, ಅವ್ರ ಹತ್ರದಾರ ಯಾರು ಕೇಳ್ತೀವಿ, ಅವ್ರನ್ನೇ ಒಂದು ಇಂಟರ್ವ್ಯೂ ಮಾಡ್ತೀವಿ, ನೋಡ್ತೀವಿ, ನಾವು ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ತಗಂತೀವಿ, ಮಾಡ್ಕೊಂಡು ಇಲ್ಲ ಇದು ಎಲಿಜಿಬಲ್ ಅಂತಂತಂದ್ರೆ ಅವ್ರಿಗೆ ನಾವು ಸಹಾಯಧನ ಕೊಡ್ತೀವಿ.
0: ಇದಕ್ಕೆ ಬೇಕಾದಂತಹ ಹಣವನ್ನು ಹೇಗೆ ಸಂಗ್ರಹ ಮಾಡ್ತೀರಿ ಸರ್?
1: ಮೆಂಬರ್ಶಿಪ್ ಫೀಸ್ ನಲ್ಲಿ ಇದರಲ್ಲಿ ದೊಡ್ಡ ಮಟ್ಟದ ಸಹಾಯ ಇದು ಮಾಡಕ್
0: ಆಗೋದಿಲ್ಲ,
1: ಫ್ರೆಂಡ್ ಸರ್ಕಲ್ ಎಲ್ಲ ಇದಾದ ಹೇಳಿದಾರ ಅಂತೇಳಿ ಗುತ್ತಿಗೆದಾರ ಇದ್ರಲ್ಲ, ಆ ಗುತ್ತಿಗೆದಾರ ಕಡೆ ನಮ್ಮ ಮೇಜರ್ಗೆ ಹಣ ಸಂಗ್ರಹ ಮಾಡಿದೆ, ಕ್ಲಬ್ ಮೆಂಬರ್ಸ್ ಕೊಟ್ಟಿದ್ದಾರೆ ನಮ್ಗೆ ಈ ಸತಿ. ನಿಮ್ಗೆ ಹೇಳ್ಬೇಕಂದ್ರೆ ಈ ವರ್ಷದಲ್ಲಿ ಅರೌಂಡ್ 50 ಲ್ಯಾಕ್ಸ್ ನಮ್ ಟ್ರಾನ್ಸಾಕ್ಷನ್ ಆಗಿದ್ದು, ಎಲ್ಲ ಕೆಲಸಗಳಿಗೆ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರ ನಾವು ಸೈಟ್ ಎಲ್ಲ ಮಾಡಿದ್ದು ಇದು ಮಾಡಿದ್ದೆಲ್ಲ.
0: ಹೀಗೆ ಹಣ ಎಷ್ಟು ಅಗತ್ಯ ಇರುತ್ತೋ ಅಷ್ಟನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹ ಮಾಡ್ಕೊಂಡು ತಾವು ಸಮಾಜ ಸೇವೆಯನ್ನ ಮಾಡ್ತೀರಿ. ಈಗ ಸಮಾಜದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾವೆ, ಯಾರಿಗಾದ್ರೂ ಬಹಳ ಅಗತ್ಯವಾಗಿ ಹಣಕಾಸಿನ ನೆರವಾಗಿರ್ಬೋದು, ವೈದ್ಯಕೀಯ ನೆರವಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ನೆರವಾಗಿರ್ಬೋದು, ಈ ಥರದ್ದು ಬೇಕು ಅಂತ ಹೇಳಿದರೆ, ತಾವಾಗಲೇ ಹೇಳಿದಾಗೆ ಒಂದು ಕಡೆಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡಬೇಕಾಗುತ್ತೆ, ನೆರಳಿನ ವ್ಯವಸ್ಥೆ ಮಾಡಬೇಕಾಗುತ್ತೆ, ತಂಗುದಾಣದ ವ್ಯವಸ್ಥೆ ಮಾಡಬೇಕಾಗುತ್ತೆ, ಈ ಥರದನ್ನ ತಮ್ಮ ಗಮನಕ್ಕೆ ತರೋ ಅಂಥದ್ದು ಹೇಗೆ ಸರ್?
1: ಲಯನ್ಸ್ ಆಫೀಸೇ ಇದೆ ಅವನು. ಕೊಂಪನವ್ರದಲ್ಲಿ ಎರಡನೇ ಕ್ರಾಸ್ ಅಲ್ಲಿ ನಮ್ದು ಆಫೀಸ್ ಇದೆ, ಅಲ್ಲಿ ಬಂದು ನಾವು ಬಂದ್ಬಿಟ್ಟು ಅವ್ರ ಆಹ್ವಾನ
0: ಕೊಡ್ಬಹುದು. ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಸರ್?
1: ಮಾಡಬಹುದು.
0: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳ್ಬೋದು ಒಮ್ಮೆ?
1: ನಮ್ದು 9444 9888 11 11 2 8 2 2 8 2. ಇದು ನನ್ನ ಅವಧಿ ಮುಗಿತದೆ. ಜುಲೈಯಿಂದ ಮತ್ತೆ ಬೇರೆ ಅಧ್ಯಕ್ಷರು ಬರ್ತಾರೆ, ನಾನು ಅವರ ಗಮನಕ್ಕೆ ತಂದು ಇದು ಮಾಡ್ಕೊಂಡು ಮಾಡ್ತೀವಿ.
0: ಅವಧಿ ಮುಗಿಬಹುದು, ಆದ್ರೆ ನೀವು ಯಾವಾಗಲೂ ಲಯನ್
1: ಸಮಾಜ ಸೇವೆಯಲ್ಲಿ ಆಲ್ವೇಸ್ ಬಿ ಲಯನ್.
0: ಹೌದು ಅಲ್ವಾ? ಹಾಗಾಗಿ ನಿಮ್ಮ ಗಮನಕ್ಕೆ ತಂದ್ರು ಕೂಡ
1: ನಾನು
0: ಆಗುತ್ತೆ. ಈ ಒಂದು ಲಯನ್ಸ್ ಸೇವಾ ಸಂಸ್ಥೆ ಹೇಗೆ ಕೆಲಸವನ್ನ ಮಾಡ್ತಾ ಇದೆ, ಕಳೆದ ಒಂದು ವರ್ಷದ ಅವಧಿಯಲ್ಲಿ ಹಾಸನದಲ್ಲಿ ಇಷ್ಟು ದೊಡ್ಡ ಒಂದು ಸಮಾಜ ಸೇವೆಯನ್ನ ಮಾಡಿ ಅದಕ್ಕಾಗಿ ಒಂದು ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನ ಗಳಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು, ಮುಂದಿನ ದಿವಸಗಳಲ್ಲಿ ಹೇಗೆ ಸಂಸ್ಥೆ ನೆರವಾಗುತ್ತೆ, ನೆರವಾಗಬಹುದು, ಸಮಸ್ಯೆಗಳನ್ನು ಹೇಗೆ ತಮ್ಮ ಗಮನಕ್ಕೆ ತರಬಹುದು ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ತಾವು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ ಗರಿಷ್ಠ ಸಮಾಜ ಸೇವೆಗಾಗಿ ಅತ್ಯುತ್ತಮ ಪ್ರಶಸ್ತಿಯನ್ನು ತಾವು ತಮ್ಮ ಅವಧಿಯಲ್ಲಿ ಪಡೆದುಕೊಂಡಿದ್ದೀರಿ. ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದೇ ದಿವಸದಲ್ಲಿ 50 ಜನರ ಹೊಸ ಸದಸ್ಯರನ್ನು ಮಾಡಿಕೊಳ್ಳುವ ಮೂಲಕ, 25 ಫೆಲೋಶಿಪ್ಗಳನ್ನು ಕೊಡುವ ಮೂಲಕ ಒಂದು ವಿಶ್ವ ದಾಖಲೆಯನ್ನು ಕೂಡ ತಾವು ಮಾಡಿರತಕ್ಕಂಥವರು. ಅಂತಿಮವಾಗಿ ತಮ್ಮ ಮಾತುಗಳನ್ನು ಹೇಳಬಹುದು.
1: ಮೊದಲನೇದಾಗಿ ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಆಕಾಶವಾಣಿ ಕೇಂದ್ರ ಹಾಸನ ಇದೆಯಲ್ಲ, ನಮ್ಮನ್ನು ಕರೆದು ಈ ರೀತಿಯಾಗಿ ಒಂದು ಪಬ್ಲಿಕ್ಕಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ, ನಿಮ್ಮ ಅಧಿಕಾರಿ ವರ್ಗದವರಿಗೆ, ನಿಮ್ಮ ಸಿಬ್ಬಂದಿ ವರ್ಗದವರಿಗೆ, ಲಯನ್ಸ್ ಕ್ಲಬ್ ಆಸನದ ಪ್ರತಿಯೊಬ್ಬ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನನ್ನ ಭಿನ್ನಾಹ ಇದೆ, ಈ ನಮ್ಮ ಸಮಾಜದಲ್ಲಿ ಉಳ್ಳುವಂತರು ಭಾಳ ಇದ್ದಾರೆ. ಆದರೆ ನಾವ್ಯಾರು ಏನೋ ಒತ್ಕೊಂಡು ಹೋಗಲ್ಲ, ಇಲ್ದಿರೋರು ಬೇಡ, ಇರೋ ಅಂಥವ್ರು ಸ್ವಲ್ಪನಾರ ಕೊಡಿ, ಅದು ಬೇರೆಯವ್ರಿಗೆ ಉಪಯೋಗ ಆಗಲಿ. ಸಮಾಜದಲ್ಲಿ ಸರ್ಕಾರನೇ ಎಲ್ಲ ಮಾಡೋಕ್ಕಾಗೋದಿಲ್ಲ, ಕೈಲಲ್ಲಷ್ಟು ಒಂದು ಕೈ ಜೋಡಿಸಿದ್ರೆ ಅವಾಗ ಎಲ್ಲ ಉದ್ದಾರ ಆಗುತ್ತೆ, ದೇಶನೂ ಉದ್ದಾರ ಆಗುತ್ತೆ, ಸಮಾಜನೂ ಉದ್ದಾರ ಆಗುತ್ತೆ, ಪ್ರತಿಯೊಂದು ಉದ್ದಾರ ಆಗುತ್ತೆ. ಇತ್ತೀಚಿನ ನಮ್ಮ ಲಯನ್ಸ್ ಹೇಳ್ತಾರೆ, ಥಿಂಕ್ ಆಫ್ ಗಿವಿಂಗ್ ನಾಟ್ ಆ್ಯಸ್ ಎ ಡ್ಯೂಟಿ, ಥಿಂಕ್ ಆಫ್ ಗಿವಿಂಗ್ ನಾಟ್ ಆ್ಯಸ್ ಎ ಡ್ಯೂಟಿ ಬಟ್ ಆ್ಯಸ್ ಎ ಪ್ರಿವಿಲೇಜ್. ದಾನ ಕೊಡ್ತೀವಲ್ಲ ಅದು ನಮ್ಮ ಏನು ಕರ್ತವ್ಯ ಅಂತ ಅನ್ಕೋಬೇಡಿ, ದಾನ ಕೊಡೋದು ನನ್ನ ಹಕ್ಕು ಅಂತ ತಿಳ್ಕೊಂಡು ಇವತ್ತು ಮಾಡಿ ಅನ್ನೋ ಒಂದು ಸ್ಲೋಗನ್ ನಮ್ಮ ಲಯನ್ಸ್ ಅಲ್ಲಿ ಇತ್ತೀಚೆಗೆ ಇದು ಮಾಡ್ತಿದ್ವಿ. ಸೊ ಇದನ್ನ ಅಳವಡಿಸ್ಕೊಂಡು ಇರೋ ಅಂಥವ್ರು ಸ್ವಲ್ಪ ದಾನ ಮಾಡಿ ನಮ್ಮ ಲಯನ್ಸ್ ಕ್ಲಬ್ಗೆ ದೇಣಿಗೆ ಕೊಟ್ಟು ಇಂಥ ಒಂದು 10 ಒಳ್ಳೆ ಕೆಲಸಗಳು ಉಪಯೋಗಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ರೂಪಾಯಿದಲ್ಲಿ ದುರುಪಯೋಗ ಆಗದಂಗೆ ವಿನಿಯೋಗ ಮಾಡ್ತೀವಿ ಅನ್ನೋದನ್ನ ನಾನು ಈ ಸಮಾಜಕ್ಕೆ ತಿಳಿಸೋಕೆ ಇಷ್ಟಪಡ್ತೀನಿ.
0: ಅನೇಕ ಇರುವವರಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿರಲ್ಲ, ಯಾರಿಗೆ ಕೊಡಬೇಕು ಅಂತ ಹೇಳಿ ಗೊತ್ತಿರಲ್ಲ, ಅಂಥದಕ್ಕೂ ಕೂಡ ತಾವು ನೆರವಾಗ್ತೀರಿ. ನಿಮ್ಮ ಮೂಲಕ ಅವರು ಏನು ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೋ ಅದೆಲ್ಲವನ್ನು ಅಗತ್ಯ ಇರುವಂಥವ್ರಿಗೆ ತಲುಪಿಸ್ತಕ್ಕಂಥ ಕೆಲಸಗಳು ಆಗುತ್ತೆ. ಲಯನ್ಸ್ ಕ್ಲಬ್ನ ಕುರಿತು ಇದುವರೆಗೆ ಬಹಳ ವಿವರವಾಗಿ ತಾವು ಮಾಹಿತಿಯನ್ನು ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ಜನತರಂಗ ಕಾರ್ಯಕ್ರಮದಲ್ಲಿ ಗರಿಷ್ಠ ಸಮಾಜ ಸೇವಾ ಕಾರ್ಯಕ್ಕಾಗಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಸನದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಸಂದರ್ಶನದಲ್ಲಿ ಅರಕಲ್ಗುಡುವಿ ಮಧುಸೂದನ್.

0: ಜನತರಂಗ ಇದುವರೆಗೆ ಪ್ರಸಾರವಾಯಿತು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
0: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
0: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಗಾದೆ ಗಮ್ಮತ್ತು ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2462289 ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 08172. 10:30ಕ್ಕೆ ಹಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141688637. ಈ ಸಂಖ್ಯೆಗೆ ಹಾಯ್ ಅಥವಾ ಹಲೋ ಎಂದು ಸಂದೇಶವನ್ನು ಕಳಿಸಿ ನಾವೇ ನಿಮಗೆ ಕರೆ ಮಾಡಿ ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ.

ಆತ್ಮೀಯ ಕೇಳುಗರಿಗೆಲ್ಲ ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಿಮ್ಮ ಪ್ರೀತಿಯ ಗೆಳತಿ ಧರಣಿ ಕೆಎಸ್. ಕೇಳುಗರೆ, ಈ ಕಾರ್ಯಕ್ರಮದ ಶೀರ್ಷಿಕೆಯಂತೆ ಮಾಯಾವಿ ಅನ್ನೋದು ಹಾಡುಗಳ ಮೂಲಕ ನಮ್ಮನ್ನ ಮಾಯಾ ಲೋಕಕ್ಕೆ ಕರೆದೊಯ್ಯುತ್ತೆ. ಹಾಡು ಸಂಗೀತ ಅಂದ್ರೇನೆ ಹಾಗೆ ಅಲ್ವಾ? ಶ್ರುತಿ, ಲಯ, ತಾಳ, ರಾಗ, ಭಾವ ಇವೆಲ್ಲದರ ಸಂಗಮವೇ ಸಂಗೀತ. ಹಾಡು ಅಂದಾಕ್ಷಣ ನಮ್ಮ ನಮ್ಮ ಮನಸ್ಥಿತಿ, ಸಮಯಕ್ಕೆ ತಕ್ಕಂತೆ ಹಾಡುಗಳು ಇಷ್ಟ ಆಗ್ತಾ ಹೋಗುತ್ತೆ. ನನ್ನ ಮನಮೆಚ್ಚಿದ ಗೀತೆಗಳ ಒಂದಷ್ಟು ಲಿಸ್ಟ್ ಈ ದಿನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಮಾಯಾವಿಯ ಮೊದಲ ಗೀತೆ ಮಲೆಯ ಮಾರುತ ಚಿತ್ರದು. ಈ ಇಡೀ ಚಿತ್ರ ಸಂಗೀತಮಯವಾಗಿದೆ. ಚಿತ್ರದ ಎಲ್ಲ ಹಾಡುಗಳು ಅತ್ಯಂತ ಅದ್ಭುತವಾಗಿವೆ. ಕಿವಿಗೆ ಕೇಳೋದಕ್ಕೆ ಅಷ್ಟೇ ಇಂಪು. ಈ ಚಿತ್ರದಲ್ಲಿ ಎಲ್ಲ ತರಹದ ಹಾಡುಗಳಿವೆ. ಭಕ್ತಿ, ಪ್ರೇಮ, ಸ್ನೇಹ ಎಲ್ಲವೂ ಇದೆ. ಈ ಚಿತ್ರದ ಎಲ್ಲ ಗೀತೆಗಳು ನನಗೆ ತುಂಬಾ ಅಚ್ಚುಮೆಚ್ಚು. ಎಲ್ಲ ಗೀತೆಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಛಾಯೆಯನ್ನು ಹೊಂದಿದೆ. ಈ ಚಿತ್ರದ ಎಲ್ಲ ಕ್ರೆಡಿಟ್ಸ್ ಸಂಗೀತ ಸಂಯೋಜಕರಾದಂತಹ ವಿಜಯ ಭಾಸ್ಕರ್ ಅವರಿಗೆ ಸಲ್ಲುತ್ತೆ. ಈಗ ಕೇಳೋಣ ಶಾರದೆ ದಯ ತೋರಿದೆ ಅನ್ನುವ ಗೀತೆ. ಕೇಳಿದರೆ ಈ ಚಿತ್ರದಲ್ಲಿ ಈ ಗೀತೆನ ಎರಡು ಬಾರಿ ಕೆಜೆ ಯೇಸುದಾಸ್ ಅವರು ಕೂಡ ಇದನ್ನು ಹಾಡಿದ್ದಾರೆ. ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಈ ಗೀತೆನ ಹಾಡಿದ್ದಾರೆ. ಇಬ್ಬರ ಕಂಠದಲ್ಲೂ ಕೂಡ ತುಂಬ ಚೆನ್ನಾಗಿ ಮೂಡ್ಬಂದಿದೆ. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಈ ಗೀತೆ. ಈ ಗೀತೆನ ಕೇಳ್ತಾ ಇದ್ರೆ ಶೃಂಗೇರಿಯ ಶಾರದೆ ನಮ್ಮ ಕಣ್ಮುಂದೆ ಬಂದಂತಾಗುತ್ತೆ. ವಿಷ್ಣುವರ್ಧನರ ಅಭಿನಯ ಕೂಡ ಅಷ್ಟೇ ಸೊಗಸಾಗಿದೆ. ಕೇಳಿ ಮಾಯಾವಿ ಕಾರ್ಯಕ್ರಮದ ಮೊದಲ ನನ್ನ ಅಚ್ಚುಮೆಚ್ಚಿನ ಗೀತೆ.

0: ಮುಂದಿನ ಗೀತೆ ಮಂಕುತಿಮ್ಮ ಚಿತ್ರದಿಂದ. 1980 ತೆರೆಗೆ ಬಂದ ಈ ಚಿತ್ರದಲ್ಲಿ ಮುಖ್ಯವಾಗಿ ತಿಮ್ಮನ ಪಾತ್ರದಲ್ಲಿ ಕರ್ನಾಟಕದ ಕುಳ್ಳ ಎಂದೇ ಪ್ರಸಿದ್ದರಾಗಿರುವ ದ್ವಾರಕೀಶ್ ಅವರು ಅಭಿನಯಿಸಿದ್ದಾರೆ. ತಾರಾ ಎಂಬ ಪುಟ್ಟ ಹುಡುಗಿಯ ಪಾತ್ರದಲ್ಲಿ ಪುಟಾಣಿ ಬೇಬಿ ಲಕ್ಷ್ಮಿಯವರು ಅಭಿನಯಿಸಿದ್ದಾರೆ. ತಿಮ್ಮ ಮತ್ತು ತಾರಾ ಒಳ್ಳೆಯ ಸ್ನೇಹಿತರು. ಈ ಚಿತ್ರದಲ್ಲಿ ದ್ವಾರಕೀಶ್ ಅವರ ಅಭಿನಯ ಅಂತೂ ಮನಮೋಹಕವಾಗಿದೆ. ಮುಗ್ಧ ತಿಮ್ಮನ ಪಾತ್ರವಂತೂ ಎಷ್ಟು ವರ್ಷಗಳು ಕಳೆದರೂ ಮರೆಯೋದಿಕ್ಕೆ ಆಗೋದಿಲ್ಲ. ಈ ಚಿತ್ರದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ಈ ಹಾಡಂತೂ ಯಾವಾಗಲೂ ನನ್ನ ಮನಮೆಚ್ಚಿನ ಗೀತೆಯಾಗಿ ಉಳಿದುಬಿಟ್ಟಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಮೋಘ ಕಂಠದಿಂದ ಈ ಹಾಡನ್ನು ಕೇಳ್ತಾ ಇದ್ರೆ ನಾವು ಕೂಡ ಪುಟ್ಟ ಮಕ್ಕಳಾಗಿ ಬಿಡ್ತೀವಿ. ಕೇಳಿ ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಮಂಕುತಿಮ್ಮ ಚಿತ್ರದ ಈ ಹಾಡು.
1: ನನ್ನ ಮುದ್ದು ತಾರೆ

ದಿನನಿತ್ಯ ಎಷ್ಟೋ ಹಾಡುಗಳ ಪರಿಚಯ ನಮಗೆ ಆಗ್ತಾನೇ ಇರುತ್ತೆ. ಒಂದಷ್ಟು ದಿನ ಹೊಸದರಲ್ಲಿ ಆ ಹಾಡನ್ನ ಗುಣುಕ್ತಿವಿ, ಆನಂತರ ಅದು ಮರೆತು ಹೋಗುತ್ತೆ. ಆದರೆ ಕೆಲವು ಹಾಡುಗಳು ಹಾಗಲ್ಲ, ನಮ್ಮ ಮನದಾಳದಲ್ಲಿ ಉಳಿದೋಗ್ಬಿಡುತ್ತೆ. ನಾನು ಯಾವುದೇ ಹಾಡನ್ನ ಮೆಚ್ಕೋಬೇಕಾದ್ರೆ ಮೊದಲ ಸ್ಥಾನ ಸಾಹಿತ್ಯಕ್ಕೆ ಕೊಡ್ತೀನಿ, ಆ ನಂತರ ಸ್ವರ ಸಂಯೋಜನೆಗೆ. ಈ ನಾನು ಇವಾಗ ಕೇಳುವಂತಹ ಹಾಡಲ್ಲಿ ಸಾಹಿತ್ಯ ಕೂಡ ತುಂಬಾ ಅರ್ಥಗರ್ಭಿತವಾಗಿದೆ, ಸ್ವರ ಸಂಯೋಜನೆ ಕೂಡ ಕೇಳಲು ತುಂಬಾ ಹಿಂಪಾಗಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಚೌಕಟ್ಟಿನಲ್ಲಿ ಈ ಗೀತೆ ಅರಳಿರೋದ್ರಿಂದ ಅಷ್ಟು ಅದ್ಭುತವಾಗಿ ಬಂದಿದೆ. ಈ ಗೀತೆ ಯಾವುದು ಅಂದ್ರೆ, ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಅಪರಾಧಿ ನಾನಲ್ಲ ಅಪರಾಧ ಏನಾಗಿಲ್ಲ, ದ್ವಾರಕೀಶ್ ನಿರ್ದೇಶನದ ಚಿತ್ರ ಇದು. ವಿಷ್ಣುವರ್ಧನ್ ಬಿಂದಿಯ ಡಾಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಗೀತೆಯ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜ್ಕೋಟಿಯವರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಕಂಠಸಿರಿಯಲ್ಲಿ ಈ ಹಾಡು ಮೂಡಿಬಂದಿದೆ. ಕಣ್ಣನ್ನು ಮುಚ್ಚಿ ಈ ಹಾಡನ್ನು ಕೇಳ್ತಾ ಇದ್ರೆ ಅಲ್ಲಿ ಬಳಸಿರುವಂತಹ ಸ್ವರಗಳ ಜೋಡಣೆ ಮತ್ತೆ ಸಾಹಿತ್ಯ, ಅದರಲ್ಲೂ ಈ ಹಾಡಲ್ಲಿ ಬರುವಂತಹ ಸಾಹಿತ್ಯ, ನಿನ್ನಯ ಕೈಯಲ್ಲಿ ಬೊಂಬೆಯು ನಾನು, ಪ್ರಭು ಶಿಕ್ಷೆ ನೀಡುವೆಯೋ ರಕ್ಷೆ ಮಾಡುವೆಯೋ, ಪಾಪ ಪುಣ್ಯ ನಿನಗೆ ಅರ್ಪಣೆ, ಈ ಸಾಲುಗಳನ್ನೆಂತೂ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾಯಕ ಅರ್ಪಣಾ ಭಾವದಿಂದ ಈ ಹಾಡನ್ನು ಹಾಡ್ತಾ ಇದ್ದಾರೆ. ಕೇಳಿ, ನನ್ನ ಮನಮೆಚ್ಚಿನ ಮತ್ತೊಂದು ಗೀತೆ ಬರ್ತಾ ಇದೆ.

ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ನನ್ನ ಮೆಚ್ಚಿನ ಗೀತೆ ತಾಯಿಯ ಮಡಿಲಲ್ಲಿ ಚಿತ್ರದಿಂದ. ಈ ಚಿತ್ರದಲ್ಲಿ ಲೀಲಾವತಿ, ಬಾಲಕೃಷ್ಣ, ಅಶೋಕ್, ಶಂಕರ್ನಾಗ್, ಆರತಿ ಇನ್ನು ಮುಂತಾದವರು ನಟನೆ ಮಾಡಿದ್ದಾರೆ. ಕತೆ ತುಂಬಾ ಚೆನ್ನಾಗಿದೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಮಕ್ಕಳು ಹೆಚ್ಚಾಗಿದ್ದು ಬಡತನ ತಾಂಡವಾಡ್ತಾ ಇದ್ರೆ ಕುಟುಂಬ ಹೇಗಿರುತ್ತೆ ಅನ್ನೋದು ಈ ಚಿತ್ರವನ್ನು ನೋಡಿದ್ರೆ ತಿಳಿಯುತ್ತೆ. ಇದರಲ್ಲಿ ಆರತಿಯವರು ಮನೆಯ ದೊಡ್ಡ ಮಗಳು. ಆರತಿಯವರ ವಧು ಪರೀಕ್ಷೆಗೆ ಶಂಕರ್ನಾಗ್ ಅವರು ಬಂದಾಗ ವಧು ಪರೀಕ್ಷೆಯ ಸಮಯದಲ್ಲಿ ಹಾಡುವಂತಹ ಹಾಡು ಇದು. ಎಸ್ ಜಾನಕಿಯವರ ಸುಮಧುರ ಕಂಠದಲ್ಲಿ ಈ ಹಾಡು ಮೂಡಿಬಂದಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಂತೂ ಅದ್ಭುತವಾಗಿದೆ. ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ. ಹಾಗಾಗಿ ಈ ಹಾಡು ತುಂಬಾ ಸೊಗಸಾಗಿ ಮೂಡಿಬಂದಿದೆ. ಎಸ್ ಜಾನಕಿಯವರ ಗಾಯನ ನನಗೆ ತುಂಬಾ ಅಚ್ಚುಮೆಚ್ಚು. ಕೇಳಿ ತಾಯಿಯ ಮಡಿಲಲ್ಲಿ ಚಿತ್ರದ ನನ್ನ ಮೆಚ್ಚಿನ ಗೀತೆ ಎಸ್ ಜಾನಕಿಯವರ ಸ್ವರದಲ್ಲಿ ಏನೆಂದು ಹಾಡಲಿ ಮೂಡಿಬರ್ತಾ ಇದೆ.

ನಮ್ಮ ಶಾಲಾ ದಿನಗಳಲ್ಲಿ ನಾವೇನಾದರೂ ಸಿನಿಮಾ ನೋಡಬೇಕು ಅಂದರೆ ಥಿಯೇಟರ್ಗೆ ಹೋಗಿ ನೋಡಬೇಕಾಗಿತ್ತು. ಅದು ಬಿಟ್ಟರೆ ದೂರದರ್ಶನದಲ್ಲಿ ವಾರಕ್ಕೆ ಒಂದು ಕನ್ನಡ ಸಿನಿಮಾ ಬರ್ತಿತ್ತು, ಅದು ಅವರು ಹಾಕಿದ್ದನ್ನು ಮಾತ್ರ ನಾವು ನೋಡಬೇಕಾಗಿತ್ತು. ರಿಮೋಟಲ್ಲಿ ಬೇಕಾದ ಚಾನೆಲ್ನ ಚೇಂಜ್ ಮಾಡೋದಕ್ಕೆ ಬೇರೆ ಚಾನೆಲ್ಗಳಿರಲಿಲ್ಲ, ರಿಮೋಟ್ ಅಂತೂ ಮೊದಲೇ ಇರಲಿಲ್ಲ. ನಾನು ಹೀಗೆ ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ಶಾಲೆಯಲ್ಲಿ ಗೋಡೆ ಮೇಲೆ ಪ್ರೊಜೆಕ್ಟರ್ ಸಹಾಯದಿಂದ ಗುರು ಶಿಷ್ಯರು ಅನ್ನೋ ಸಿನಿಮಾನ ತೋರಿಸಿದ್ರು. ಆ ಸಿನಿಮಾನ ನೋಡೋದಕ್ಕೆ ಹೋಗೋದಿಕ್ಕೆ ಅದು ಎಷ್ಟು ಸಂಭ್ರಮ ಇತ್ತು ಅಂದರೆ ಈಗ ನೆನಪು ಮಾಡಿಕೊಂಡ್ರೂ ಕೂಡ ಕಣ್ಮುಂದೆ ಬರುತ್ತೆ. ಗುರು ಮತ್ತು ಶಿಷ್ಯರ ನಡುವೆ ನಡೆಯುವಂತಹ ಅನೇಕ ಸನ್ನಿವೇಶಗಳು ಆ ಸಿನಿಮಾದ ಈಗಲೂ ಕೂಡ ನೆನಪಿದೆ. ಗುರುಗಳದ್ದು ಕಾಲು ಒತ್ತುವಂಥ ಸನ್ನಿವೇಶ ಇರ್ಬೋದು, ಆಮೇಲೆ ಗೋಡೆಗೆ ನೆಂಟರು ಬರ್ತಾ ಇದ್ದಾರೆ ಸುಣ್ಣ ಬಳಿಯಿರಿ ಅನ್ನೋ ಸನ್ನಿವೇಶ ಇರ್ಬೋದು, ಆಮೇಲೆ ಅವರೆಲ್ಲ ಸತ್ತೋಗ್ಬೇಕು ಅಂತ ಲಾಡು ಉಂಡೆಗಳನ್ನು ತಿನ್ನೋ ಅಂಥ ಸನ್ನಿವೇಶ ಇರ್ಬೋದು. ಹೀಗೆ ಹತ್ತಾರು ಸನ್ನಿವೇಶಗಳು ಈ ಸಿನಿಮಾದಲ್ಲಿದೆ. ಜೊತೆಗೆ ಹಾಸ್ಯ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಅನೇಕ ಹಾಸ್ಯ ನಟರು ಇದರಲ್ಲಿ ಅಭಿನಯ ಮಾಡಿದ್ದಾರೆ ಶಿಷ್ಯರಾಗಿ. ದ್ವಾರಕೀಶ್ ಅವರು, ಶಿವರಾಮ್, ಉಮೇಶ್ ಇನ್ನೂ ಮುಂತಾದ ಹಾಸ್ಯ ನಟರು ಇದರಲ್ಲಿದ್ದಾರೆ. ಇದರಲ್ಲಿ ಹಾಸ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಮನೆ ಮಂದಿಯೆಲ್ಲ ಕೂತು ನೋಡ್ಬೋದು, ಮತ್ತು ಹಾಸ್ಯದಿಂದ ನಮಗೆ ಅಷ್ಟು ನಕ್ಕು ನಕ್ಕು ಸಾಕಾಗುತ್ತೆ. ಒಂದು ಚೂರು ಯಾವುದೂ ಕೂಡ ಅದರಲ್ಲಿ ನಮಗೆ ನೋಡಲಾಗದೇ ಇರುವಂಥ ಸನ್ನಿವೇಶಗಳು ಯಾವುದೂ ಇಲ್ಲ. ಅದಕ್ಕೆ ಗುರು ಶಿಷ್ಯರು ಸಿನಿಮಾನೇ ಸಾಟಿ, ಮತ್ತೊಂದು ಸಿನಿಮಾ ಆ ಥರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಚಿತ್ರದಲ್ಲಿ ಬರುವಂತಹ ಒಂದು ಹಾಡು ಯಾವಾಗಲೂ ನನಗೆ ತುಂಬ ಅಚ್ಚುಮೆಚ್ಚು. ಇದು ಎಲ್ರಿಗೂ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಈ ಹಾಡು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅನ್ನುವ ಗೀತೆ. 1981 ಈ ಚಿತ್ರ ತೆರೆಗೆ ಬಂದಿದೆ. ಈಗಲೂ ಕೂಡ ಈ ಹಾಡನ್ನ ಹೊಸದಾಗಿ ನೋಡ್ತಾ ಇದ್ದೀವೇನೋ ಅಥವಾ ಕೇಳ್ತಾ ಇದ್ದೀವೇನೋ ಅಂತ ಅನ್ನಿಸುತ್ತೆ. ಈ ಹಾಡು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಕೇಳೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಹಾಡಿನ ವಿಶೇಷ ಏನಪ್ಪ ಅಂತಂದರೆ ಅಲ್ಲಿರೋ ಅಷ್ಟು ಜನ ಶಿಷ್ಯರಿಗೆ ಒಂದೇ ಧ್ವನಿಯನ್ನು ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಬಹುಶಃ ಎಸ್ ಬಿ ಬಿ ಅವರಿಗೆ ಮಾತ್ರ ಇದು ಸಾಧ್ಯ ಅಂತ ಅನಿಸುತ್ತೆ. ಆದರೆ ಅಷ್ಟು ಜನರಿಗೂ ನೋಡ್ತಾ ಇದ್ರೆ ಬೇರೆ ಬೇರೆಯವರು ಹಾಡಿದಾರೇನೋ ಅಂತ ನಮಗನ್ಸುತ್ತೆ. ಬನ್ನಿ ಈ ಹಾಡನ್ನು ಕೇಳ್ತಾ ನಮ್ಮ ಬಾಲ್ಯ ಈ ಹಾಡನ್ನು ಕೇಳ್ತಾ ಇದ್ರೆ ನಮ್ಮ ಬಾಲ್ಯಕ್ಕೆ ಕರ್ಕೊಂಡೋಗುತ್ತೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ಅವರ ಅಭಿನಯವನ್ನು ಕಣ್ಮುಂದೆ ತಂದುಕೊಳ್ಳೋಣ.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2462289 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 0817272. 10:30 ಹಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141686837. ಈ ಸಂಖ್ಯೆಗೆ ಹಾಯ್ ಅಥವಾ ಹಲೋ ಎಂದು ಸಂದೇಶವನ್ನು ಕಳಿಸಿ ನಾವೇ ನಿಮಗೆ ನಮ್ಮ ದೂರವಾಣಿ ಸಂಖ್ಯೆಯಿಂದ ಕರೆ ಮಾಡಿ ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಇಂದು ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶನ್ ಮಹಾರಾಜ್ ಅವರ ತಬಲವಾದನ ಆಲಿಸಲಿದ್ದೀರಿ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಈ ಟರ್ನ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ.

ಕೇಳಿದ್ರೆ ಮನುಷ್ಯ ಅಂದ್ಮೇಲೆ ಎಲ್ರಿಗೂ ಸಂತೋಷ ದುಃಖ ಎಲ್ಲವೂ ಇರುತ್ತೆ. ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಹಾಡುಗಳನ್ನ ಕೇಳೋದಿಕ್ಕೆ ಸಾಧ್ಯ ಇಲ್ಲ. ಚಿತ್ರದಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುಗಳನ್ನ ಸೃಷ್ಟಿ ಮಾಡಿರ್ತಾರೆ. ಕೆಲವು ದುಃಖದ ಸನ್ನಿವೇಶದಲ್ಲಿರುವಂತಹ ಕೆಲವು ಹಾಡುಗಳು ನನಗಿಷ್ಟ ಆಗುತ್ತೆ. ಹಾಗಂತ ಈ ಹಾಡುಗಳನ್ನ ಕೇಳಬೇಕಾದ್ರೆ ನಾವು ದುಃಖದಲ್ಲಿರಬೇಕು ಅಂತ ಖಂಡಿತ ಇಲ್ಲ. ನನ್ನ ಮೆಚ್ಚಿನ ಹಾಡುಗಳ ಲಿಸ್ಟ್ನಲ್ಲಿ ಈ ಹಾಡು ಸದಾ ಇರುತ್ತೆ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಶ್ರೀನಾಥ್ ಆರ್ತಿ ಅಭಿನಯದ ಧರ್ಮಸಿರೆ ಚಿತ್ರದ ಮೂಕ ಹಕ್ಕಿಯು ಹಾಡುತ್ತಿದೆ, ಭಾಷೆಗೂ ನಿಲುಕದ ಭಾವಗೀತೆಯ ಬಾರಿ ಬಾರಿ ಹಾಡುತ್ತಿದೆ. ವಿಜಯ ನರಸಿಂಹ ಅವರ ಅರ್ಥಗರ್ಭಿತ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಅಮೋಘ ರಾಗ ಸಂಯೋಜನೆ, ಎಸ್ ಜಾನಕಿಯವರ ಭಾವಪೂರ್ಣ ಗಾಯನ, ಹಾಗಾಗಿ ಒಂದು ಸುಮಧುರವಾದ ಸೊಗಸಾದ ಹೃದಯಕ್ಕೆ ಮುಟ್ಟುವಂತಹ ಒಂದು ಭಾವನಾತ್ಮಕ ಗೀತೆ ನನ್ನ ಮನಮೆಚ್ಚಿನ ಗೀತೆಯಾಗಿ ಮೂಡಿಬರ್ತಾ ಇದೆ. ಕೇಳಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಹಿಂದೆ ಹಕ್ಕಿ.

ಕನ್ನಡದಷ್ಟೇ ಹಿಂದಿಯಲ್ಲೂ ಕೂಡ ನನ್ನ ಮೆಚ್ಚಿನ ಒಂದಷ್ಟು ಗೀತೆಗಳು ಇದೆ. ರೇಡಿಯೋದಲ್ಲಿ ಪದೇ ಪದೇ ಪ್ರಸಾರವಾಗುತ್ತಿದ್ದಂತಹ ಈ ಗೀತೆ ಅಮಿತಾಭ್ ಬಚ್ಚನ್ ಹಾಗೂ ರೇಖಾ ಅವರು ಈ ಹಾಡಿನಲ್ಲಿ ಅಭಿನಯಿಸಿದ್ದಾರೆ. ಇದರ ಸಾಹಿತ್ಯವೂ ಕೂಡ ತುಂಬಾ ಚೆನ್ನಾಗಿದೆ. ರೇಖಾ ಅವರ ಅಭಿನಯ ಮತ್ತು ಅಮಿತಾಭ್ ಬಚ್ಚನ್ ಅವರ ಅಭಿನಯ ಕೂಡ ತುಂಬಾ ಸೊಗಸಾಗಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು. ಸಿಲ್ಸಿಲಾ ಚಿತ್ರದ ಈ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಜಾವೀದ್ ಅಖ್ತರ್ ಅವರು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಶಿವ ಹರಿಯರು. ಕೇಳಿ, ಮೂಡಿ ಬರ್ತಾ ಇದೆ ಸಿಲ್ಸಿಲಾ ಚಿತ್ರದ ಗೀತೆ.

1976ರಲ್ಲಿ ಪ್ರದರ್ಶನ ಕಂಡ ವಿ ಸೋಮಶೇಖರ್ ನಿರ್ದೇಶನದ ಡಾ ರಾಜ್ಕುಮಾರ್ ಆರತಿ ಅಭಿನಯದ ಚಿತ್ರ ಪ್ರೇಮದ ಕಾಣಿಕೆ. ಇದರಲ್ಲಿರುವ ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಗೀತೆಗಳು. ಈ ಚಿತ್ರಕ್ಕೆ ಚಿ ಉದಯಶಂಕರ್ ಅವರು ಗೀತೆಗಳನ್ನು ಬರೆದಿದ್ದಾರೆ. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು. ಇದರಲ್ಲಿ ಡಾ ರಾಜ್ಕುಮಾರ್ ಅವರು ಹಾಡಿರುವ ಬಾನಿಗೊಂದು ಎಲ್ಲೆಯಲ್ಲಿದೆ ಈ ಗೀತೆ ನನ್ನ ಅಚ್ಚುಮೆಚ್ಚಿನ ಗೀತೆ. ಇದು ನನಗೆ ತುಂಬಾ ಅಚ್ಚುಮೆಚ್ಚು ಆಗೋದಕ್ಕೆ ಕಾರಣ ಇದರಲ್ಲಿರುವಂತಹ ಸಾಹಿತ್ಯ. ಚಿ ಉದಯಶಂಕರ್ ಅವರ ಸಾಹಿತ್ಯವೇ ಹಾಗೆ, ಸರಳವಾದ ಪದಗಳ ಬಳಕೆ ಎಲ್ಲರಿಗೂ ಕೇಳಿದ ತಕ್ಷಣ ಅರ್ಥವಾಗುವ ಹಾಗೆ ಇರುತ್ತೆ. ಈ ಹಾಡಿನಲ್ಲಿ ಬರುವ ಎರಡು ಚರಣಗಳು ಇಡೀ ಜೀವನದ ಸಾರವನ್ನು ತಿಳಿಸುತ್ತವೆ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣಸಿಗದ ಎರಡು ಮುಖಗಳು, ಹರುಷವೊಂದೇ ಯಾರಿಗುಂಟು ಹೇಳು ಜಗದಲ್ಲಿ, ನೋವು ನಲಿವು ಎರಡು ಉಂಟು ಬಾಳಲತೆಯಲ್ಲಿ. ಕೇಳಿ, ನನ್ನ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಪ್ರೇಮದ ಕಾಣಿಗೆ ಚಿತ್ರದಿಂದ ಡಾ ರಾಜ್ಕುಮಾರ್ ಅವರ ಸ್ವರದಲ್ಲಿ.

ಕನ್ನಡ ಕವಿಗಳ ಅನೇಕ ಕವಿತೆಗಳನ್ನು ಚಲನಚಿತ್ರಗಳಲ್ಲಿ ಬಳಸಿಕೊಂಡಿದ್ದಾರೆ. ಈ ಕವಿತೆಗಳ ಸಾಹಿತ್ಯ ಹಾಗೂ ಸಂಗೀತ ಬೇರೆ ಚಿತ್ರಗೀತೆಗಳಿಗಿಂತ ಸ್ವಲ್ಪ ವಿಶೇಷವಾಗಿರುತ್ತೆ. ಈ ಭಾವಗೀತೆಗಳನ್ನು ಕೇಳ್ತಾ ಇದ್ರೆ ಭಾವಲೋಕದಲ್ಲಿ ವಿಹರಿಸಿದಂತೆ ಆಗುತ್ತೆ. ಇಂತಹ ಚಲನಚಿತ್ರಗಳಲ್ಲಿ ಇರುವಂತಹ ಭಾವಗೀತೆಗಳಲ್ಲಿ ಪ್ರೇಮ ಕವಿ ಮೈಸೂರು ಮಲ್ಲಿಗೆಯ ಕವಿ ಎಂದೇ ಹೆಸರಾದಂತಹ ಕೆಎಸ್ ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆಯ ಚಿತ್ರದಲ್ಲಿರುವ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಎಂದಿನಂತೆ ಸೊಗಸಾಗಿ ಇದರಲ್ಲಿ ಹಾಡಿದ್ದಾರೆ. ಅರ್ಥಗರ್ಭಿತವಾದಂತಹ ಸಾಹಿತ್ಯ ಇದೆ. ಸಿ ಅಶ್ವಥ್ ಅವರ ಮನಮಟ್ಟುವ ಸಂಗೀತ ಈ ಗೀತೆಗಿದೆ. ಕೇಳಿ, ಮೂಡಿ ಬರ್ತಾ ಇದೆ ಮೈಸೂರು ಮಲ್ಲಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಕೇಳಿದರೆ ನಾವು ಮಾಯಾವಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಜಗತ್ತಿನಲ್ಲಿ ಪವಿತ್ರವಾದ ಪ್ರೀತಿಗೆ ಸಾಕ್ಷಿ ಎಂದರೆ ಅದು ರಾಧಾಕೃಷ್ಣರ ಪ್ರೀತಿ. ಪ್ರೀತಿ ಅಂದ ತಕ್ಷಣ ನೆನಪಾಗೋದೇ ರಾಧಾಕೃಷ್ಣರ ಜೋಡಿ. ಅವರ ಜೀವನ ಮತ್ತು ಸಂದೇಶವು ಪ್ರೀತಿ, ಸತ್ಯ ಹಾಗೂ ದೇವರ ಮೇಲಿನ ನಿಸ್ವಾರ್ಥ ಭಕ್ತಿಯನ್ನು ನಮಗೆ ಕಲಿಸುತ್ತೆ. ರಾಧಾಕೃಷ್ಣರನ್ನ ಕುರಿತಂತೆ ಸಾವಿರಾರು ಹಾಡುಗಳು ರಚನೆಯಾಗಿದೆ. ಶ್ರೇಯ ಘೋಷಾಲ್ ಅವರು ಕನ್ನಡದಲ್ಲಿ ಹಾಡಿದ ಮೊಟ್ಟ ಮೊದಲ ಕನ್ನಡದ ಚಲನಚಿತ್ರಗಳಲ್ಲಿ ಹಾಡಿದ ಮೊಟ್ಟ ಮೊದಲ ಗೀತೆ ಪ್ಯಾರಿಸ್ ಪ್ರಣಯ ಚಿತ್ರದ ಕೃಷ್ಣ ನೀ ಬೇಗನೆ ಬಾರು, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು ಎಂದು ಕೃಷ್ಣನಿಗಾಗಿ ಪರಿತಪಿಸಿ ಹಾಡ್ತಾ ಇರುವಂತಹ ಈ ಗೀತೆ ನನಗೆ ತುಂಬಾ ಅಚ್ಚುಮೆಚ್ಚು. ಕೇಳಿ, ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮಾಯಾವಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ.

ಕೇಳುಗರೆ, ಇದಾಗಿತ್ತು ಇಂದಿನ ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ. ಇಂದಿನ ಮಾಯಾವಿ ಕಾರ್ಯಕ್ರಮದಲ್ಲಿ ಒಂದಷ್ಟು ನನ್ನ ಮೆಚ್ಚಿನ ಹಾಡುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ನಿಮಗೂ ಕೂಡ ಈ ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಮಾಯಾವಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.

0: ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 10:42. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
3: ಇದು ಗಾದೆಗಳ ಗುಟ್ಟಿನ ಕಾರ್ಯಕ್ರಮ
4: ಗಾದೆ ಗಮ್ಮತ್ತು.
2: ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ, ಕಣ್ಣ ಕಾಣ ಕೇಳಣ್ಣ.
0: ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಗಾದೆಯ ಮೊದಲ ಅರ್ಧ ಭಾಗವನ್ನು ನಾವು ಕೇಳ್ತೀವಿ. ನೀವು ಉಳಿದ ಗಾದೆಯ ಅರ್ಧ ಭಾಗವನ್ನು ಹೇಳಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 2462889 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 0817 ಆಗಲೇ ಕರೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ನೋಡೋಣ ಮೊದಲ ಕರೆ ಯಾರ್ದು ಅಂತ. ನಮಸ್ತೆ
5: ಮೇಡಮ್. ನಮಸ್ತೆ.
0: ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ, ಯಾರು ಕರೆ ಮಾಡಿರೋದು?
5: ಮೇಡಮ್, ನಾನು ಶೀಲಾ ನಯನೇಂದ್ರ ಅಂತ, ಅಂಚೂರು ಆಲೂರು ತಾಲೂಕು.
0: ನಿಮ್ದೇ ಮೊದಲನೇ ಕರೆ. ಶೀಲಾ ಅವರೇ, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
5: ಧನ್ಯವಾದಗಳು.
0: ನಿಮ್ಗೆ ಗಾದೆನ ಕೇಳೋಣ?
5: ಮೇಡಮ್.
0: ಕೈಯೊಳಗಿನ ಕಾಸು ಕೊಟ್ಟು ಡ್ಯಾಶ್.
5: ಕೈಯೊಳಗಿನ ಕಾಸು ಕೊಟ್ಟು
0: ಡ್ಯಾಶ್. ಮುಂದಿನ ಅರ್ಧ ಹೇಳ್ಬೇಕು ನೀವು.
5: ಡಿಫ್ರೆಂಟ್ ಆಗಿದೆ, ಗೊತ್ತಾಗ್ತಿಲ್ಲ.
0: ಅಂದ್ರೆ ಬಳಸ್ತಾ ಇರ್ತಾರೆ ಇದನ್ನ ಮಾಮೂಲಿ, ಇದು ಹೊಸದೇನಲ್ಲ, ಇದು ಹಳೆ ಗಾದೆನೆ, ಎಲ್ಲ ಬಳಸ್ತಾ ಇರ್ತಾರೆ. ಕೇಳಿಲ್ವಾ ನೀವು ಈ ಗಾದೆ? ಕೇಳಿಸ್ಕೊಂಡಿಲ್ವಾ ಇಲ್ಲೋ?
5: ಇಲ್ಲ, ಕೇಳಿಲ್ಲ ಮೇಡಮ್. ನೆಕ್ಸ್ಟ್ ಪಾಸ್ ಮಾಡಿ.
0: ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾರೆ. ನಮಸ್ತೆ.
6: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಕರೆ ಮಾಡಿರೋದು? ನಿಮ್ ಪರಿಚಯ ಮಾಡ್ಕೊಳ್ಳಿ.
6: ಬೇಲೂರಿನಿಂದ MP ಮಹಾಲಿಂಗಪ್ಪನವ್ರು ಮೇಡಮ್.
0: ಮಹಾಲಿಂಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲು ಗಾದೆ ಅರ್ಧ ಭಾಗ ಕೇಳಿದ್ವು, ಕೇಳಿಸ್ಕೊಂಡ್ರ ಇಲ್ಲ ಮತ್ತೆ ಹೇಳೋಣ?
6: ಕೇಳಿಸ್ಕೊಂಡೆ, ಇನ್ನೊಂದ್ಸತಿ ಹೇಳಿ ಮೇಡಮ್.
0: ಕೈಯೊಳಗಿನ ಕಾಸು ಕೊಟ್ಟು,
6: ಕೈಯೊಳಗಿನ ಕಾಸು ಕೊಟ್ಟು ಮೈಯೊಳಗಿನ ಚಳಿ ಬಿಡಿಸ್ಕೊಂಡ್ರು.
0: ಸರಿಯಾಗಿ ಹೇಳಿದ್ರಿ. ಮೈಯೊಳಗಿನ ಗ್ರಹಚಾರ ಬಿಡಿಸ್ಕೊಂಡ್ರು ಅಥವಾ ಮೈಯೊಳಗಿನ ಚಳಿ ಬಿಡಿಸ್ಕೊಂಡ್ರು ಅಂತ. ಏನು ಇದು ಅರ್ಥ? ಇದ್ರದ್ದು ಏನಾದ್ರೂ ಅನುಭವ ಆಗಿದ್ಯಾ ನಿಮ್ಗೆ?
6: ಇಲ್ಲ ಇಲ್ಲ.

0: ಮೇಡಮ್ ಇದೆ, ಕೇಳಿದ್ದೆ ಗಾದೆ ಮಾತು.
1: ಗಾದೆ ಮಾತಿನ ಅರ್ಥ ಗೊತ್ತಾಯ್ತಾ?
0: ಹೌದು ಗೊತ್ತಾಯ್ತು ಗೊತ್ತಾಯ್ತು. ನಮ್ ಕೈಯಿಂದ ದುಡ್ಡು ಕೊಟ್ಬಿಟ್ಟು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಗಾಚಾರ ಬಿಡಿಸ್ಕೊಂಡಂಗೆ ಅಂತ.
1: ಅದು ಒಂದಾಗುತ್ತೆ. ಇನ್ನೊಂದ್ಸರಿ ಕೆಲವು ಸರಿ ನಮಗೆ ನಮ್ ಖುಷಿಗೋಸ್ಕರ ಈಗ ಯಾವ್ದು ಈಗ ಸಿನಿಮಾ ನೋಡಕ್ ಹೋಗಿರ್ಬೋದು, ಏನೋ ಚೆನ್ನಾಗಿದೆ ಅನ್ಕೊಂಡು ಹೋಗಿರ್ತೀವಿ, ಅಥವಾ 3 ಗಂಟೆ ಕುತ್ಕೊಂಡು ದುಡ್ಡುನು ಕೊಟ್ಬಿಟ್ಟು ಈ ಕಡೆ ಚೆನ್ನಾಗಿರಲ್ಲ, ಈ ಕಡೆ ಎದ್ದು ಬರೋಂಗಿಲ್ಲ, ಆ ತರ ಪರಿಸ್ಥಿತಿನೂ ಆಗುತ್ತೆ. ಆಮೇಲೆ ಕೆಲವು ಸರಿ ಈ ಎಕ್ಸಿಬಿಷನ್ಸ್ಗೆಲ್ಲ ಹೋಗಿ ಏನೋ ಒಂದು ಆಟಕ್ಕೋಸ್ಕರ ಮೇಲೆ ಈ ಜಾಯಿಂಟ್ ವೀಲ್ ಆ ತರದಲ್ಲೆಲ್ಲ ಕುತ್ಕೊಂಡು ದುಡ್ಡುನು ಕೊಟ್ಬಿಟ್ಟು ಕೆಲವು ಸರಿ ಭಯ ಆಗಿ ಅರ್ಧದಲ್ಲಿ ಕಿರ್ಚ್ಕೊಂಡು ಓಡ್ ಬಂದಿರೋದು, ಈ ತರದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಸಾಲ ಕೊಟ್ಟಿರೋದು ಆಗುತ್ತೆ, ಸಾಲ ಕೊಟ್ಬಿಟ್ಟು ಯಾರಿಗೂ ಏನೋ ಒಳ್ಳೇದಾಗ್ಲಿ ಅಂತ ಸಾಲ ಕೊಟ್ಬಿಟ್ಟು ಮತ್ತೆ ಅವರಿಂದನೇ ಇದು ಕೇಳೋ ಅಂತದ್ದು. ಸಾಮಾನ್ಯವಾಗಿ ಕೆಲವು ಸರಿ ಸಾಲ ವಾಪಸ್ ಬರೋದಿಲ್ಲ, ಅದು ಎಲ್ಲದಕ್ಕೂ ಈಗ ಅದೇ ಅನ್ವಯ ಆಗುತ್ತೆ.
0: ಖಂಡಿತ ಮೇಡಮ್, ಖಂಡಿತ ಮೇಡಮ್.
1: ಕೈಯೊಳಗಿನ ಕಾಸು ಕೊಟ್ಟು ಮೈಯೊಳಗಿನ ಚಳಿ ಬಿಡಿಸ್ಕೊಂಡ್ರೆ ಅಂತ, ಮೈಯೊಳಗಿನ ಗ್ರಹಚಾರ ಬಿಡಿಸ್ಕೊಂಡ್ರೆ. ಸರಿಯಾದ ಉತ್ತರವನ್ನ ಹೇಳಿದ್ರೆ ಅಭಿನಂದನೆಗಳು ತಮಗೆ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ಕಾರ. ಕೇಳುಗರೆ, ನೇರ ಪ್ರಸಾರದಲ್ಲಿ ಗಾದೆ ಗಮ್ಮತ್ತು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೋಡೋಣ, ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ. ನಮಸ್ತೆ. ಯಾರು? ತಿಮ್ಮಪ್ಪ ಅವರು.
2: ಹೌದು ಮೇಡಮ್.
1: ಹಾ, ತಿಮ್ಮಪ್ಪ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಹೌದು ಮೇಡಮ್, ಹೌದು.
1: ಹಾ, ನಿಮ್ಗೆ ಗಾದೆಯನ್ನ ಕೇಳೋಣ?
2: ಕೇಳಿ ಮೇಡಮ್.
1: ಹಾ, ಕನಸಿನಲ್ಲಿ ಚೇಳು ಕಡಿದ್ರೆ?
2: ಕನಸಿನಲ್ಲಿ ಚೇಳು ಕಡಿದ್ರೆ ಕನಸಿನಲ್ಲಿ ನೋವಾಗ್ತದೆ
1: ಅಂತ. ಅದೇ ಏನ್ ಮಾಡ್ದ ಅಂತ? ಅದೇ ಸ್ವಲ್ಪ ಹತ್ರ ಬಂದಿದ್ದೀರಾ.
2: ನನಸಿನಲ್ಲಿ ಬೊಬ್ಬೆ ಆಗಿದೆ ಅಂತ.
1: ಹೌದು, ಕನಸಲ್ಲಿ ಚೇಳು ಕಡ್ದಿರೋದು, ಇಲ್ಲಿ ನನ್ಸಲ್ಲಿ ಅಳ್ತಾ ಕುತ್ಕೊಂಡ್ರೆ ಪ್ರಯೋಜನ ಏನು
2: ಅಲ್ವಾ?
1: ಹಾ ಹಾ, ಸರಿಯಾದ ಉತ್ತರ ನೀಡಿದ್ದೀರಾ ತಿಮ್ಮಪ್ಪ ಅವರೇ, ಕರೆ
2: ಮಾಡಿದ್ದೀರಾ.
1: ಧನ್ಯವಾದಗಳು. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ಕಾರ. ನಮಸ್ತೆ.
3: ಹಲೋ.
1: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ.
3: ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ ಮೇಡಮ್.
1: ಯೋಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
3: ಧನ್ಯವಾದಗಳು.
1: ನಿಮ್ಗೆ ಕೇಳೋಣ ಗಾದೆನ?
3: ಕೇಳಿ.
1: ತುಂಬಾ ಸುಲಭ ಆಗಿದೆ ಇದು, ಯಾವಾಗ್ಲೂ ರಿಪೀಟ್ ಆಗ್ತಾ ಇರುತ್ತೆ ಗಾದೆ, ಎಲ್ಲರೂ ಕೇಳ್ತಾ ಇರ್ತೀವಿ ಇದು. ಮಣದಷ್ಟು ಮಾತಿಗಿಂತ,
3: ಮಣದಷ್ಟು ಮಾತಿಗಿಂತ,
1: ಎಷ್ಟೋ ಬಾರಿ ಇದು ಪುನರಾವರ್ತನೆ ಆಗಿದೆ ಈ ಗಾದೆ, ಕೇಳ್ತಾನೆ ಇರ್ತೀವಿ ಇದು ಯಾವಾಗ್ಲೂ.
3: ಮನದಷ್ಟು ಮಾತಿಗಿಂತ ಎಳ್ಳಷ್ಟು ಮೌನನ
1: ಇಲ್ಲ, ಏನೋ ಬರುತ್ತೆ ಅದೊಂದು, ಇದು ಬರುತ್ತೆ ಇನ್ನೊಂದು, ಎರಡು ಪದ ಇದೆ, ಮೂರು ಅಷ್ಟೇ. ಕೇಳಿಲ್ವಾ ನೀವೀಗ? ಅದೇ ಕೇಳಿಲ್ವಾ?
3: ತಕ್ಷಣಕ್ಕೆ ನೆನಪಾಗ್ತಿಲ್ಲ.
1: ಮುಂದಿನ ಕರೆಗೆ ಹೋಗೋಣ.
3: ಧನ್ಯವಾದಗಳು.
1: ಕಾರ್ಯಕ್ರಮ ಕೇಳ್ತಾ ಇರಿ, ಗೊತ್ತಾಗುತ್ತೆ. ಮುಂದಿನ ಕರೆಗೆ ಹೋಗ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೇರ ಪ್ರಸಾರದಲ್ಲಿ ಗಾದೆ ಗಮ್ಮತ್ತು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 246-289 ಮತ್ತೊಂದು 245-258. ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ.
4: ಶಾಂತಿನಿ ಮಂಜುನಾಥ್, ಹಾಸನದಿಂದ.
1: ಶಾಂತಿನಿ ಅವರೇ, ನಿಮ್ಗೆ ತುಂಬಾ ಕಷ್ಟದ ಕೇಳಬೇಕು
4: ಮೇಡಮ್,
1: ಕಷ್ಟದ ಕೇಳಬೇಕು. ಶಾಂತಿನಿ ಅವ್ರು ಯಾವ್ದೇ ಹೇಳಿದ್ರು ಹೇಳ್ಬಿಡ್ತಾರೆ.
4: ಏನಿಲ್ಲ ಮೇಡಮ್, ಕೆಲವೊಂದು ನಮಗೂ ಗೊತ್ತಾಗಲ್ಲ.
1: ಏನಾಗಿದೆ, ಎಲ್ಲ ಈಸಿದೆ ತಗೊಂಬಂದಿರೋದು ಗಾದೆಗಳು. ಇರ್ಲಿ, ಇದು ಗೊತ್ತಿರುತ್ತೆ ಅನ್ಸುತ್ತೆ ನಿಮ್ಗೆ. ನೋಡೋಣ, ಯಾರಿಗೆ ಶರಣು ಬಿದ್ದರು?
4: ಯಾರಿಗೆ ಶರಣು ಬಿದ್ದರು? ನೀವು ಮನದಷ್ಟು ಮಾತಿಗಿಂತ ಕೇಳಿದ್ರಲ್ಲ, ಗೊತ್ತಿತ್ತು ಅದಕ್ಕೆ ಬಂದು. ಇರ್ಲಿ, ಪರವಾಗಿಲ್ಲ,
1: ಇದು ಕೇಳಿಲ್ವಾ ನೀವು ಹಾಗಾದ್ರೆ?
4: ಇರ್ಲಿ ಮೇಡಮ್, ಯಾರಿಗೆ ಶರಣು ಬಿದ್ದರು ನೀವು ಹೇಳ್ಕೊಡ್ತೀರಾ? ಗೊತ್ತಾಗಿಲ್ಲ ಅಂದ್ರೆ
1: ಇದೆ, ಸ್ವಲ್ಪ ಪ್ರಯತ್ನ ಮಾಡಿ. ಯಾರಿಗೆ ಶರಣು ಬಿದ್ದರು
4: ಅದು ಇದೇ ಬರ್ಬೇಕಾಗುತ್ತೆ ಅನ್ಸುತ್ತೆ.
1: ಹೌದು ಹೌದು ಹೌದು, ಸ್ವಲ್ಪ
4: ಮರಣ.
1: ಯಾರಿಗೆ
4: ಶರಣು ಬಿದ್ರು ಮರಣದ ಭಯ ಇರಲ್ಲ.
1: ಹೌದು, ಯಾರಿಗೆ ಶರಣು ಬಿದ್ದರು ಮರಣದ ಭಯ ತಪ್ಪದು. ನೋಡಿ, ಈ ಸಾವು ಅನ್ನೋದು ಯಾರಿಗೆ ಯಾರ ಮೊರೆ ಹೋದ್ರು ನಾವು ಈ ಮರಣನ ತಪ್ಪಿಸ್ಕೊಳಕ್ ಆಗಲ್ಲ ಅಲ್ವಾ?
4: ಹೌದು ಮೇಡಮ್, ಮುಟ್ಟಿದ ಮೇಲೆ ಸಾವು ನಿಶ್ಚಿತ ಅಲ್ವಾ, ಅದರಿಂದ ತಪ್ಪಿಸ್ಕೊಳಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅಂದ್ರೆ ಯಾರಿಗ ಮೊರೆ ಹೋದ್ರು ಅಂತ ನನಗೀಗ ಅರ್ಥ ಆಯ್ತು. ಯಾರಿಗ ಮೊರೆ ಶರಣು ಬಿದ್ರು ಅಂದ್ರೆ ಯಾರಿಗ ಮೊರೆ ಹೋದ್ರು ಕೂಡ ಮರಣದಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ.
1: ಯಾರಿಗೆ ನಾವು ಏದೇ ಮಾಡಿದ್ರು ಸಾವಿನಿಂದ ಒಂದ್ ಮನುಷ್ಯ ಒಂದು ಜೀವಿ ಹುಟ್ಟಿದ ಮೇಲೆ ಅದ್ರದ್ದು ಇದು ಜೀವನ ಅನ್ನೋದು ನಶ್ವರ.
4: ಏನೇ ಆಗಿರ್ಬೋದು, ಏನೇ ಮಾಡಿದ್ರು ಸಾವಿನಿಂದ ತಪ್ಪಿಸ್ಕೊಳ್ಳೋದು ನಿಶ್ಚಿತ, ಯಾರು ನಿಶ್ಚಿತ ಅದೇ ಇಲ್ಲ.
1: ಅದೇ ಅದೇ, ಯಾರಿಗೆ ಶರಣ ಬಿದ್ದರೂ ಮರಣದ ಭಯ ತಪ್ಪದು. ಆಗ್ಲಿ ಶಾಂತಿನಿ ಅವರೇ,
4: ಥ್ಯಾಂಕ್ ಯು.
1: ಧನ್ಯವಾದಗಳು. ಮುಂದಿನ ಕರೆಗೆ ಹೋಗ್ತೀವಿ.

0: ರಾಗಿ ಕಲ್ಲು ತಿರುಗುವಾಗ.
1: ರಾಗಿ ಕಲ್ಲು
0: ತಿರುಗುವಾಗ ಸಾಮಾನ್ಯವಾಗಿ ಬಳಸ್ತಾನೆ ಇರ್ತೀವಿ ಅಲ್ಲ. ಅದೇ ಅದಿದೆ, ತುಂಬಾ ಬಳಸ್ತೀವಿ ಯಾವಾಗ್ಲೂ. ರಾಗಿ ಕಲ್ಲು ತಿರುಗುವಾಗ ಗೊತ್ತಾಗ್ತಾ ಇಲ್ವಾ? ಇರ್ಲಿ, ಪರವಾಗಿಲ್ಲ ಸುಮಾ ಅವ್ರೆ, ಕಾರ್ಯಕ್ರಮ ಕೇಳ್ತಾ ರೀ, ಮುಂದಿನ ಅವ್ರು ಹೇಳ್ತಾರ ನೋಡೋಣ. ಅವ್ರು ಹೇಳಿಲ್ಲ ಅಂದ್ರೆ ನಾವೇ ಹೇಳ್ತೀವಿ. ಆಯ್ತಾ? ಹಾ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ಬಾಲಪೇಟೆ ಚೆನ್ನೈನಿಂದ ಈಶ್ವರ್ ಮಾತಾಡ್ತೀನಿ.
0: ಈಶ್ವರ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ರಿ ಅನ್ಸುತ್ತೆ. ರಾಗಿ ಕಲ್ಲು ತಿರುಗುವಾಗ ಊರೆಲ್ಲ ರಾಜ್ಯವೆಲ್ಲ ನೆಂಟ್ರು, ಏನು ಇದ್ರ ಅರ್ಥ ಏನು?
2: ಅಂದ್ರೆ ನಮ್ಮಲ್ಲಿ ಎಲ್ಲ ನಮ್ಮ ಹತ್ರ ಇದ್ರೆ ಜಾಸ್ತಿ ಏನೋ ಫುಡ್ ಇದ್ರೆ, ನಮ್ಮ ಹತ್ರ ಹಣ ಇದ್ರೆ, ಸಂಪಾದನೆ ಇದ್ರೆ ಎಲ್ಲ ಬರ್ತಾರೆ.
0: ಎಲ್ಲ ನಾವ್ ಚೆನ್ನಾಗಿದ್ರೆ ಎಲ್ಲ ನಮ್ಮ ಹತ್ರ ಹಣ ಇದ್ರೆ
2: ಚೆನ್ನಾಗಿದ್ರೆ ಎಲ್ಲ ಬರ್ತಾರೆ.
0: ಹೌದು ಹೌದು,
2: ನಾವು ಮೂಲೆ ಬಿದ್ದಾಗ ಯಾರು ಬರಲ್ಲ.
0: ಹೌದು, ಅದು ನೋಡಿ ಹಳೆ ಗಾದೆಗಳು ಎಷ್ಟು ವರ್ಷದಿಂದ ಅದು ಇದಾಗಿದ್ರು, ಸೃಷ್ಟಿಯಾಗಿದ್ರು ಗಾದೆಗಳು, ಈಗಿನ ಕಾಲಕ್ಕೂ ಕೂಡ ಎಷ್ಟು ಪ್ರಸ್ತುತವಾಗಿದೆ ಅಲ್ವಾ? ನಿಜ ಅಲ್ವಾ? ರಾಗಿ ಕಲ್ಲು ತಿರುಗುವಾಗ ಮಾತ್ರ ಒಂದೇ ಅರ್ಥ ಕೊಡುತ್ತೆ ಅದು. ರಾಗಿ ಕಲ್ಲು ತಿರುಗುವಾಗ ರಾಜ್ಯವೆಲ್ಲ ನೆಂಟ್ರು ಎಲ್ಲರೂ ಇದು ಮಾಡ್ತಾರೆ. ಸರಿಯಾದ ಉತ್ತರವನ್ನ ಹೇಳಿದಿರಾ ಈಶ್ವರ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.

0: ನೋಡೋಣ ಮುಂದಿನ ಕರೆ ಯಾರ್ದು ಅಂತ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರು, ಪರಿಚಯ ಮಾಡ್ಕೊಳ್ಳಿ.
1: ಇಲ್ಲಿ ಬಳ್ಳಪೇಟೆ ಎಡೇಳಿಯಿಂದ ಲತಾ ಅಂತ, ಬಳ್ಳಪೇಟೆ ಹತ್ರ.
0: ಲತಾ ಅವ್ರೆ, ನಿಮ್ ಗಾದೆ ಹೇಗಿದೆ? ಲಲಾಟದಲ್ಲಿ ಇಲ್ಲದ್ದು,
1: ಲಲಾಟದಲ್ಲಿ ಇಲ್ಲದ್ದು ಗಲಾಟಿ ಲೇಖಿ ಅಂತನ
0: ಇದೆ, ಆದ್ರೆ ಅರ್ಥ ಮಾಡ್ಕೋಬೇಕು ಅದು. ಲಲಾಟದಲ್ಲಿ ಇಲ್ಲದ್ದು,
1: ಲಲಾಟದಲ್ಲಿ ಇಲ್ಲದ್ದು ಗಲಾಟೆ ಲೇಖಿ ಅಂತ
0: ನೋಡೋಣ, ಮುಂದಿನವರು ಹೇಳ್ತಾರ ನೋಡೋಣ. ಕಾರ್ಯಕ್ರಮ ಕೇಳ್ತಾರೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಸರಿ ಮೇಡಮ್.
0: ನಮಸ್ತೆ.
2: ನಮಸ್ತೆ.
0: ಯಾರೋ ಪುಟಾಣಿ ತರ ಇದೆಯಲ್ಲ ವಾಯ್ಸ್, ಯಾರು?

0: ಚೈತನ್ಯ.
1: ಚೈತನ್ಯ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸ್ಕೂಲ್ಗೆ ಹೋಗಿಲ್ವಾ ಇವತ್ತು?
0: ಇವತ್ತು ರಜೆ ಇತ್ತು.
1: ಹೌದಾ? ಕಾರ್ಯಕ್ರಮ ಕೇಳ್ತಾ ಇದ್ಯಪ್ಪ ನೀನು? ಗಾದೆ ಕೇಳದಾ ನಿಂಗೆ? ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇರೋದು ಚೈತನ್ಯ?
0: ಆರನೇ ತರಗತಿ.
1: ಆರನೇ ತರಗತಿ. ನೋಡೋಣ, ನಿನ್ಗೆ ಇದನ್ನ ಕೇಳ್ತೀನಿ, ಬರ್ಲಿಲ್ಲ ಅಂದ್ರೆ ನೋಡೋಣ. ಲಲಾಟದಲ್ಲಿ ಇಲ್ಲದ್ದು, ಲಲಾಟದಲ್ಲಿ ಅದರ ಅರ್ಥ ಗೊತ್ತಾ? ಲಲಾಟ ಅಂದ್ರೆ
0: ಇಲ್ಲ
1: ಹಣೆ ಅಂತ. ಅಲ್ಲಿ ಅಮ್ಮ ಯಾರಾದ್ರೂ ಇದಾರ? ದೊಡ್ಡವ್ರು ಇದಾರಾ?
0: ಇದಾರೆ.
1: ಇದಾರಾ? ಅವ್ರಿಗೆ ಗೊತ್ತಾ?
0: ಗೊತ್ತಾಗ್ತಿಲ್ಲ.
1: ಗೊತ್ತಾಗ್ತಿಲ್ವಾ? ಇರ್ಲಿ, ಪರವಾಗಿಲ್ಲ, ಕಾರ್ಯಕ್ರಮವನ್ನ ಕೇಳ್ತಾರೆ ಆಯ್ತಾ. ಮುಂದಿನ ಅವ್ರು ಹೇಳಲಿಲ್ಲ ಅಂದ್ರೆ ನಾವೇ ಇದನ್ನ ಹೇಳ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಚೈತನ್ಯ. ನಮಸ್ತೆ. ನಿರ್ಮಲಾ ಅವರು ಕಾರ್ಯಕ್ರಮ ಕೇಳ್ತಾ ಇದೀರಾ? ನಿರ್ಮಲಾ ಅವರೇ. ಲಲಾಟದಲ್ಲಿ ಇಲ್ಲದ್ದು ಹೌದು, ಸರಿಯಾಗಿದೆ. ಅದೇ ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದ್ರೆ ಅದ್ ಏನು ತಿಪ್ಪರ್ ಲಾಗ ಹಾಕಿದ್ರು ನಮಗದು ತರಿಯೋದಿಲ್ಲ ಅಲ್ವಾ? ನಾವ್ ಏನು ಪ್ರಯತ್ನ ಪಟ್ರು ಅದು ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದ್ರೆ ಅದು ಸಿಗೋದಿಲ್ಲ. ಲಲಾಟದಲ್ಲಿ ಇಲ್ಲದ್ದು ಲಾಗಾಟ ಹಾಕಿದ್ರು ಸಿಕ್ಕದು. ನಿರ್ಮಲ ಅವರೇ ಸರಿಯಾದ ಉತ್ತರವನ್ನ ಹೇಳಿದಿರಾ, ಧನ್ಯವಾದಗಳು. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ಯಾರು?
2: ನಾನು ವೀಣಾ ತಣ್ಣೇರಳ್ಳದಿಂದ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ತರಣಿ ಮೇಡಮ್. ಮಾಯಾವಿ ಕಾರ್ಯಕ್ರಮ ಅಂತ ತುಂಬಾ ಇಷ್ಟ ಆಯ್ತು ಮೇಡಮ್.
1: ಧನ್ಯವಾದಗಳು. ಹೀಗೆ ಎಲ್ಲ ಕಾರ್ಯಕ್ರಮ ಕೇಳ್ತಾರೆ ವೀಣಾ ಅವರೇ. ಗಾದೆ ಕೇಳೋಣ ನಿಮ್ಗೆ?
2: ಕೇಳಿ ಮೇಡಮ್.
1: ಕರ್ಪೂರ ಕೇಳಿಸ್ಕೊತಾ ಇದ್ದೀರಾ? ಕರ್ಪೂರ ತಿಪ್ಪೆಲಿಟ್ಟರೆ ಇದೇ ತರ ಬೇರೆ ಗಾದೆಗಳು ತುಂಬಾ ಇದೆ. ಇದು ಹೆಸರು ಪದ ಒಂದ್ ಬದಲಾಗಿದೆ ಅಷ್ಟೇ, ಇದೇ ತರದ್ದು ಬೇರೆ ಗಾದೆಗಳು ತುಂಬಾ ಇದೆ. ಕರ್ಪೂರ ತಿಪ್ಪೆಲಿಟ್ಟರೆ, ಕರ್ಪೂರ ಅಂದ ತಕ್ಷಣನೇ ಅದು ಅದು ನಿಮ್ಗೆ ಗೊತ್ತಾಗುತ್ತೆ, ಅದು ಹೊಳಿಯುತ್ತೆ, ಆ ಪದ ಬರುತ್ತೆ.
2: ಭಾಗ್ಯ ಏನು ಬಂತು ಅಂತನಾ?
1: ಇಲ್ಲ, ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗುತ್ತೆ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾರೆ. ನಮಸ್ತೆ, ಗಾದೆ ಗಮ್ಮತ್ತು.
3: ಹಲೋ.
1: ಹಲೋ, ಯಾರು ಕರೆ ಮಾಡಿರೋದು?
3: ಮೇಡಮ್, ನಾನು ಸರೋಜಾ ಅಂತ, ಹಾಸನಿಂದ.
1: ಸರೋಜಾ ಅವರೇ, ನಿಮ್ಮ ಗಾದೆ ಹೀಗಿದೆ ಅರ್ಧ ಭಾಗ. ಕರ್ಪೂರ ತಿಪ್ಪೆಲಿಟ್ಟರೆ
3: ಅದರ ಸುವಾಸನೆ ಕಡಿಮೆ.
1: ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಅಂದ್ರೆ ಸ್ವಲ್ಪ ಕರ್ಪೂರ ತಿಪ್ಪೆಲಿಟ್ಟರೆ ತನ್ನ ವಾಸನೆ ಬಿಟ್ಟಿತೆ ಅಂತ. ಏನು ಇದ್ರ ಅರ್ಥ? ಏನು, ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಈಗ
3: ಅಂದ್ರೆ ಒಳ್ಳೆಯವರು ಎಲ್ಲಿದ್ರು,
1: ಹೌದು ಹೌದು,
3: ಎಷ್ಟೇ ಜನ ಕೆಟ್ಟರ ಮಧ್ಯದಲ್ಲಿ ಇದ್ರು ಅವರು ಕೆಡೋದಿಲ್ಲ.
1: ಹೌದು ಹೌದು
3: ಅಂತ ಅರ್ಥ ಮೇಡಮ್.
1: ಹೌದು, ಒಳ್ಳೆತನ ಇರೋ ಸಜ್ಜನರು ಎಲ್ಲೇ ಹೋದ್ರು ಕೂಡ, ಅವ್ರು ಎಲ್ಲೇ ಯಾರ ದುಷ್ಟ ಜನಗಳ ಮಧ್ಯೆ ಇದ್ರು ಕೂಡ ಅವರ ಇದು ಹಾಳಾಗೋದಿಲ್ಲ ಅಲ್ವಾ?
3: ತುಂಬಾ ಥ್ಯಾಂಕ್ಸ್ ಮೇಡಮ್. ನಂಗೆ ಇದೆ ಫಸ್ಟ್, 40 ವರ್ಷದಿಂದ ಕೇಳ್ತಾ ಇದ್ದೀನಿ ಆಕಾಶವಾಣಿನ.
1: ಓ ನೋಡಿ,
3: ಇವತ್ತು ಸಿಕ್ಕಿದೆ. ಉಷಾ ಮೇಡಮ್ ಇದ್ರಲ್ಲ, ಅವಾಗ್ಲಿಂದ ಕೇಳ್ತಾ ಇದ್ದೆ, ಈ ಮಧ್ಯದಲ್ಲಿ ಬಿಟ್ಟಿದ್ದೆ.
1: ಅಲ್ಲ, ಯಾಕೆ ಪ್ರಯತ್ನ ಮಾಡ್ತಿರ್ಲಿಲ್ಲ ನೀವು? ಪ್ರಯತ್ನ
3: ಮಾಡಿರ್ಲಿಲ್ಲ ಅಂತ ಅಂದ್ರೆ ಮೇಡಮ್ ಆಗಿರ್ಲಿಲ್ಲ, ಹಂಗಾಗಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ.
1: ಓ, ನಮಗೂ ಕೂಡ ತುಂಬಾ ಸಂತೋಷ ನಿಮ್ ಜೊತೆ ಮಾತಾಡಿ.
3: ನೀವು
1: ಆಗ್ಲಿ, ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಜೊತೆಗೆ ಸರಿಯಾದ ಉತ್ತರ ಕೂಡ ಹೇಳಿದಿರಾ, ಅಭಿನಂದನೆಗಳು ತಮ್ಗೆ. ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರಿ. ನಮಸ್ಕಾರ. ನಮಸ್ತೆ.
4: ನಮಸ್ತೆ ಮೇಡಮ್, ನನ್ನ ಹೆಸರು ಹೇಮಕ್ಷಿ ದಾಸ್ ಶೆಟ್ಟಿ ಅಂತ. ಹಾಸನ ಉದಯಗಿರಿ ಮೇಡಮ್.
1: ಹೇಮಕ್ಷಿ ಅವ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ವಾ?
4: ಹೌದು ಮೇಡಮ್, ಕೇಳ್ತೀವಿ. ನಿಮ್ಮ ಆಯಾವಿ ತುಂಬಾ ಚೆನ್ನಾಗಿ ಬಂತು ಮೇಡಮ್, ಎಲ್ಲಾರು ಚೆನ್ನಾಗಿದ್ದು.
1: ಧನ್ಯವಾದಗಳು.
4: ಕೇಳ್ತಾ ಇದ್ದೆ.
1: ನಿಮ್ ಗಾದೆ ಹೀಗಿದೆ ಹೇಮಕ್ಷಿ ಅವರೇ,
4: ಹೇಳಿ ಮೇಡಮ್.
1: ಕರಡಿಯ ಕೈಗೆ ಹೆದರದವ, ಕರಡಿಯ ಕೈಗೆ ಹೆದರದವ,
4: ಹೆದರದವ ಬೆಚ್ಚಿನ ಕೈಗೆ ಹೆದರ್ತಾನ ಅಂತ.
1: ಇದು ಇದೆ ಪದ, ಆದ್ರೆ ಬೇರೆದು.
4: ಬೇರೆ
1: ಸ್ವಲ್ಪ ಬದಲಾವಣೆ ಇದೆ.
4: ಇಲಿ ಕೈಗೆ ಎದುರುತ್ತಾನೆ ಅಂತ?
1: ಇಲ್ಲ ಇಲ್ಲ, ಅದ್ ಪ್ರಾಣಿನೇ ಅಲ್ಲ. ನೀವ್ ಮುಂದಿಂದ ಹೇಳೋದು ಅಂದ್ರೆ ಕರಡಿಗೆ ಎದುರುತ್ತಾ ಇಲ್ಲ ಇವನು, ಇನ್ಯಾವುದಕ್ಕೂ ಎದುರುತ್ತಾನ ಅಂತ.
4: ಬದನೆಕಾಯಿಗೆ ಅಂತ?
1: ಇಲ್ಲ ಇಲ್ಲ, ಹೋಗ್ಲಿ ಹೇಮಾಕ್ಷಿ ಅವರೇ, ಪ್ರಯತ್ನ ಮಾಡಿದಿರಾ, ನೋಡೋಣ. ಮುಂದಿನ ಕರೆಗೆ ಹೋಗೋಣ, ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ಕಾರ. ನಮಸ್ತೆ ನಮಸ್ತೆ ಧ್ವನಿ ಕೇಳ್ತಾ ನಮಸ್ತೆ.
5: ಹಾ ಮೇಡಮ್, ನಾನು ಗುರುಮೂರ್ತಿ.
1: ಹಾ ಗುರುಮೂರ್ತಿ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೆ. ಹಾ ಗುರುಮೂರ್ತಿ ಅವರೇ, ನಿಮ್ಮ ಗಾದೆ ಅರ್ಧ ಭಾಗ ಈಗಿದೆ. ಕರಡಿಯ ಕೈಗೆ ಹೆದರದವ
5: ಕೇಳಿಸ್ಕೊಂಡೆ ಇವಾಗ, ಗೊತ್ತೇ ಆಗ್ತಿಲ್ಲ ಅದು. ಆಮೇಲೆ ಮೇಡಮ್ ನಾನೊಂದು ಒಗ್ಗಟ್ಟು ಕೇಳ್ತೀನಿ, ದಯವಿಟ್ಟು ಹೇಳಿ.
1: ಇಲ್ಲ ಒಂದ್ ನಿಮಿಷ, ಅದು ಬೇರೆ ಕಾರ್ಯಕ್ರಮ, ಇದು ನಾವು ನಿಮಗ್ ಕೇಳೋದು ಒಗ್ಗಟ್ಟು. ಕರಡಿಯ ಕೈಗೆ ಹೆದರದವ ಅಂದ್ರೆ ಕರಡಿಗೆ ಹೆದರಲ್ಲ ಅವನು, ಬೇರೆ ಯಾವ್ದಕ್ಕೋ ಹೆದರ್ತಾನ ಅಂತ ನೋಡಿ, ಪ್ರಯತ್ನ ಮಾಡಿ.
5: ಕರಡಿಗೆ ಹೆದರದವ ಜಗತ್ತಿಗೆ ಹೆದರಲ್ಲ ಅಂತಲ್ಲ.
1: ಇಲ್ಲ ಸ್ವಲ್ಪ ಬದಲಾವಣೆ ಇದೆ, ಕಾರ್ಯಕ್ರಮನ ಕೇಳ್ತಾರೆ, ಉತ್ತರ ಗೊತ್ತಾಗುತ್ತೆ. ಆಯ್ತಾ, ಮುಂದಿನ ಕರೆ ಅವ್ರನ್ನ ಕೇಳಿ ನಾವೇ ಉತ್ತರ ಹೇಳ್ತೀವಿ ಅವ್ರು ಹೇಳಲಿಲ್ಲ ಅಂತ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ, ಗಾದೆ ಗಮ್ಮತ್ತು ಕಾರ್ಯಕ್ರಮ. ನಮಸ್ತೆ, ಯಾರು ಕರೆ ಮಾಡಿರೋದು, ನಿಮ್ಮ ಹೆಸರು?
6: ಚನ್ನಪಟ್ಟಣ ತಾಲೂಕಿನ ಮಹಾಲಿಂಗಾಚಾರಿ.
1: ಹಾ, ನಿಮ್ಮ ಗಾದೆಯ ಅರ್ಧ ಭಾಗ ಹೀಗಿದೆ, ಕರಡಿ ಕೈಗೆ ಹೆದರದವ
6: ಮನುಷ್ಯನಿಗೆ ಹೆದರ್ತಾನ ಅಂತ ಮೇಡಮ್?
1: ಇಲ್ಲ ಸ್ವಲ್ಪ ಇದೆ, ಅದು ಪ್ರಾಸ ಬರ್ಬೇಕಲ್ವಾ?
6: ಜಗತ್ತಿಗೆ ಹೆದರಲ್ಲ ಅಂತಲ್ಲ.
1: ಇಲ್ಲ ಉತ್ತರ, ನಾವು ನೀವು ಮೂರನೇ ಅವರು ಆಗಿರೋದ್ರಿಂದ ಉತ್ತರನ ನಾವೇ ಹೇಳ್ಬಿಡ್ತೀವಿ. ಕರಡಿಯ ಕೈಗೆ ಹೆದರದವ ಕರಿಯ ಕಂಬಳಿಗೆ ಹೆದರ್ತಾನ ಅಂತ. ಈಗ ಅವನನ್ನ ಕರಿ ಕಂಬಳಿಯಿಂದ ಹೆದರ್ಸಕ್ಕೋದ್ರೆ ಅವನು ಹೆದರಲ್ಲ, ಯಾಕೆಂದ್ರೆ ಅವ್ನು ಕರಡಿಗೆ ಹೆದರಲ್ಲ ಅವನು, ಅಂದ್ರೆ ಅಷ್ಟು ಧೈರ್ಯ ಇದೆ. ಕರಿಯ ಕಂಬಳಿಗೆ ಅಲ್ಲ, ಕರಡಿಗೆ ಹೆದರದವ ಕರಿಯ ಕಂಬಳಿಗೆ ಹೆದರಿಯಾನೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
6: ಧನ್ಯವಾದ ಮೇಡಮ್.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಕೇಳುಗರೆ, ನೇರ ಪ್ರಸಾರದಲ್ಲಿ ಗಾದೆಗಮ್ಮತ್ತು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೋಡೋಣ, ಈಗೊಂದು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಪರಿಚಯ ಮಾಡ್ಕೊಳ್ಳಿ.
1: ಮೇನಕಾ ನಟರಾಜು, ಬೆಳಗಾರ ವಿದ್ಯಾಸನಿಂದ.
0: ಹಾ, ಮೇನಕಾ ಅವರೆ, ನಿಮ್ಮ ಗಾದೆ ಹೀಗಿದೆ, ಕರೆದು ಊಟಕ್ಕೆ ಇಕ್ಕಿದ್ರೆ
1: ಎಲೆ ಎತ್ತಲ್ಲ ಅಂತಾರೆ ಅಂತಾನ ಮೇಡಮ್?
0: ಇಲ್ಲ, ಅಯ್ಯೋ, ಊಟಕ್ಕೆ ಕರೆದ್ಬಿಟ್ಟು ಯಾಕೆ ಅವರು ಎಲೆ ಎತ್ತದ ಕೇಳ್ತಾರಲ್ವಾ ಅತಿಥಿಗಳನ್ನ. ಕರೆದು ಊಟಕ್ಕೆ ಇಕ್ಕಿದ್ರೆ, ಹಾ
1: ಹೇಳಿ ಮೇಡಮ್, ಇನ್ನೊಂದ್ಸಲ.
0: ಕರೆದು ಊಟಕ್ಕೆ ಇಕ್ಕಿದ್ರೆ ಅಂದ್ರೆ ಕರೆದು ಊಟ ಕೊಟ್ರೆ, ಕರೆದು ಊಟಕ್ಕೆ ಇಕ್ಕಿದ್ರೆ ಗೊತ್ತಾಗ್ತಾ ಇಲ್ವಾ ಮುಂದಿನ ಕರೆ
1: ಎತ್ತಲ್ಲ ಅಂತ ಹೇಳ್ತಾನೆ ಅಂತಾನ?
0: ಇಲ್ಲ ಇಲ್ಲ,
1: ಅಲ್ಲ, ಎಲ್ಲ ಊಟ ನನ್ಗೆ ಬೇಕು ಅಂತಾನೆ ಅಂತ.
0: ಇಲ್ಲ, ನೋಡೋಣ ಮುಂದಿನ ಅವ್ರು ಹೇಳ್ತಾರಾ. ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ, ಗಾದೆ ಗಮ್ಮತ್ತು ಕಾರ್ಯಕ್ರಮ. ನಮಸ್ತೆ. ನಮಸ್ತೆ. ನಮಸ್ತೆ.
2: ಹಲೋ.
0: ನಮಸ್ತೆ, ಯಾರು, ಪರಿಚಯ ಮಾಡ್ಕೊಳ್ಳಿ.
2: ನಮಸ್ತೆ ಮೇಡಮ್, ನಾನು ಹಾಸನದಿಂದ ಮಂಜೇಶ್ ಅಂತ, ದಿನಳಿಕೆರೆಯಿಂದ.
0: ಹಾ, ನಿಮ್ಮ ಗಾದೆ ಹೀಗಿದೆ, ಕರೆದು ಊಟಕ್ಕೆ ಇಕ್ಕಿದ್ರೆ
2: ದೊಡ್ಡರಾಗ.
0: ಅಯ್ಯೋ, ಇಲ್ಲ, ಸ್ವಲ್ಪ ಇದಿದೆ ಅಂದ್ರೆ, ಹೋಗ್ತಾ ಇರೋರ್ನ ಕರೆದು ಊಟ ಕೊಟ್ರೆ
2: ಬಂದಂಗೆ.
0: ಇಲ್ವಲ್ಲ. ಇರ್ಲಿ, ನೋಡೋಣ ಮುಂದಿನವ್ರು ಹೇಳಲಿಲ್ಲ ಅಂದ್ರೆ ನಾವೇ ಹೇಳ್ತೀವಿ, ಆಯ್ತಾ? ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ.
3: ಹಲೋ.
0: ನಮಸ್ತೆ.
3: ನಮಸ್ತೆ.
0: ಯಾರು, ಪರಿಚಯ ಮಾಡ್ಕೊಳ್ಳಿ.
3: ಮಧ್ಯೆಯಿಂದ ರಮ್ಯಾ ಅಂತ ಹೇಳಿ.
0: ರಮ್ಯಾ ಅವ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಗಾದೆ ಗಮ್ಮತ್ತು ಕಾರ್ಯಕ್ರಮ? ಗಾದೆ ಕೇಳಿದ್ವು ಈ ಹಿಂದೆ ಕರೆ ಮಾಡಿದವ್ರಿಗೆ, ಗೊತ್ತಾಯ್ತಾ?
3: ಗೊತ್ತಾಯ್ತು,
0: ಹೇಳಿ ನೋಡೋಣ.
3: ಕರೆದು
0: ಕರೆದು ಊಟಕ್ಕೆ ಇಕ್ಕಿದ್ರೆ
3: ಮನೆ ರೋಗ ಅಂತ ಏನ ಹೇಳ್ತಾರೆ.
0: ಇಲ್ಲ, ಆತರ ಇಲ್ಲ. ಈಗ ಕರೆದು ಊಟಕ್ಕೆ ಇಕ್ಕಿದ್ರೆ ಉಪ್ಪು ಸಾಲದು ಅನ್ನಂತೆ. ಅಂದ್ರೆ ಅವ್ರಿಗೇನೋ ಹಸಿವಾಗಿದೆ ಅಂದ್ಬಿಟ್ಟು ಊಟ ಕೊಟ್ರೆ ಅದ್ರಲ್ಲಿರೋ ಕೊರತೆನೆ ಹೇಳ್ತಾರ, ನಾವು ಕೊಟ್ಟಿರೋ ಊಟನೇ ಇದು ಅನ್ಕೊಂಡು ಸುಮ್ನೆ ಇರ್ಬೇಕು ಅಲ್ವಾ? ಹಾ, ಅದ್ರಲ್ಲಿರೋ ಕೊರತೆಗಳನ್ನ ಹೇಳೋದಲ್ಲ. ಕರೆದು ಊಟಕ್ಕೆ ಇಕ್ಕಿದ್ರೆ ಉಪ್ಪು ಸಾಲದು ಅನ್ನಂತೆ. ಹಾ, ಆಗ್ಲಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಥ್ಯಾಂಕ್ ಯು.

ಕೇಳುಗರೆ, ಈ ಗೀತೆಯೊಂದಿಗೆ ಇಂದಿನ ಗಾದೆ ಗಮ್ಮತ್ತು ನೇರ ಫೋನಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಸುನಿಲ್ ಕುಮಾರ್ ಪಿ, ಡಿ ಅರವಿಂದನ್ ಮತ್ತು ಲೋಕೇಶ್ ಆರ್ಕೆ. ಇಷ್ಟೊತ್ತು ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಧರಣಿ ಕೆಎಸ್. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.

0: ಗಾದೆಗಳನ್ನು ಗುರುತಿಸುವ
1: ನಿಮ್ಮ ಈ ಕಾರ್ಯಕ್ರಮ
0: ಗಾದೆ ಗಮ್ಮತ್ತು
2: ಗರಿಗೆದರುತ್ತ
1: ಬಿತ್ತರವಾಯಿತು.
3: ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು,
1: ನಿಮ್ಮನ್ನ ಗಡಿಬಿಡಿ ಮಾಡುತ್ತಲೇ
0: ಹಾಸನ ಆಕಾಶವಾಣಿಯಿಂದ ಮುಗಿದೇ ಹೋಯಿತು ಮುಗಿದೇ ಹೋಯಿತು ಮುಗಿದೇ ಹೋಯಿತು.
3: ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು.

ಹತ್ತು ಗಂಟೆ ಮೂವತ್ತು ನಿಮಿಷಗಳ ಈ ಸಮಯದಲ್ಲಿ ಕೇಳಿ. ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಫೌನ್ ಔಟ್ ಕಾರ್ಯಕ್ರಮ. ಈಗ ನಾವು ಹೇಳೋ ಮೊಬೈಲ್ ಸಂಖ್ಯೆಗೆ ಹಲೋ ಗೆಳೆಯರೇ ಅಂತ ನಿಮ್ಮ ಸಂದೇಶವನ್ನು ನಿಮಗೆ ಕಳಿಸಿ, ನಾವೇ ಕರೆ ಮಾಡಿ ನಿಮಗೆ ಮಾತನಾಡಿಸ್ತೀವಿ. ನಿಮ್ಮ ಇಚ್ಛೆಯ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ನಮ್ಮ ಜೊತೆ ಮಾತನಾಡ್ತಾ ನೀವು ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳೋ ಕಾರ್ಯಕ್ರಮ ಇದು.

ಸಂದೇಶ ಕಳಿಸೋದಕ್ಕೆ ಸಂಖ್ಯೆಗಳನ್ನು ಬರ್ಕೊಳ್ಳಿ, 9141868637. ಮತ್ತೊಮ್ಮೆ ಸಂಖ್ಯೆಗಳು 9141868637.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ. ಪುಷ್ಪಾ ಅಂತ ಹೆಸರಿತ್ತಲ್ಲ, ನೀವು ಮಾತಾಡ್ತಾ ಇದ್ದೀರಲ್ಲ?
1: ಅವರು ನಮ್ಮ ಮಿಸ್ಸಸ್ ಮೇಡಮ್. ನಾವು ಬ್ಲೈಂಡ್ ಇದೀವಿ.
0: ಓಕೆ ಓಕೆ.
1: ಅವ್ರ ಮಾಡ್ತಾ ಇರ್ತೀನಿ ನಾನು. ಪುಷ್ಪಾವತಿ ಅವ್ರದ್ದು ಇವತ್ತು ನಮ್ಮ ಮಿಸ್ಸಸ್ ಬರ್ತಡೇ ಮೇಡಮ್.
0: ಓಕೆ ಓಕೆ.
1: ಕಾಲ್ ಮಾಡಿದ್ರೆ ಭಾರಿ ಸಂತೋಷ ಆಯ್ತು ಮೇಡಮ್.
0: ಇದೇ ಫಸ್ಟ್ ಟೈಮ್ ಬಂದಿದ್ಯಾ, ಮತ್ತೆ ಹಿಂದೆ ಮಾಡಿದ್ವಾ?
1: ಇಲ್ಲ, ಮೂರನೇ ಸತಿ ಇದೆ.
0: ಮೂರನೇ ಸತಿ ಆಗ್ಲಿ. ಹುಟ್ಟಿದಬ್ಬದ ದಿವಸ ಮಾಡ್ಬಿಟ್ಟಿದೀವಲ್ಲ, ನಮ್ಮ ಬರ್ತ್ಡೇ ವಿಷ್ ಅವ್ರಿಗೂ ಕೂಡ ತಿಳಿಸಿ.
1: ಆಯ್ತು ಮೇಡಮ್.
0: ಪುಷ್ಪ ಅವ್ರು ಇದಾರ ಅಲ್ಲಿ?
1: ಇದಾರೆ ಮೇಡಮ್.
0: ಮಾತಾಡ್ತಾರಾ?
1: ಹೌದು ಮೇಡಮ್, ಮಾತಾಡ್ತಾರೆ. ಮಾತಾಡ.
2: ಹಲೋ.
0: ಪುಷ್ಪ ಅವರೇ, ಹುಟ್ಟಿದ ಹಬ್ಬದ ಶುಭಾಶಯಗಳು.
2: ಥ್ಯಾಂಕ್ಸ್ ಮೇಡಮ್.
0: ನೋಡಿ, ಇವತ್ತೇ ನಿಮ್ಮ ಇಚ್ಛೆಯ ಗೀತೆ ಕೇಳೋದಕ್ಕೆ ನಾವೇ ಕರೆ ಮಾಡ್ಬಿಟ್ಟಿದೀವಿ.
2: ಹೌದು ಮೇಡಮ್, ತುಂಬಾ ಖುಷಿ ಆಯ್ತು. ನಾನು ರೀತಿ ಫೋನ್ ಮಾಡ್ತೀರಾ ಇಲ್ವೋ ಅನ್ಕೊಂಡಿದ್ದೆ.
0: ಹುಟ್ಟದಬ್ಬ ಅಂತ ಬೇರೆ ಹೇಳ್ತಿದ್ದೀರಾ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಿಮ್ ಜೊತೆ ಮಾತಾಡಿದ್ದು.
2: ಏನ್ ಮಾಡ್ತಿದ್ದೀರಾ?
0: ಏನ್ ಮಾಡ್ತಿದ್ದೀರಾ ಪುಷ್ಪ ಅವರು?
2: ಮನೇಲೆ ಇದ್ದೀನಿ ಮೇಡಮ್. ಹಳ್ಳಿ ನಮ್ದು.
0: ಸರಿ ಸರಿ ಸರಿ,
2: ಹಾಗಾಗಿ ಮನೇಲೆ ಇದ್ದೀವಿ.
0: ಹೇಳಿ, ಯಾವ ಗೀತೆ ಇಷ್ಟ ಇವತ್ತು ನಿಮ್ಗೆ ಅಂತ ಹಾಕೋಣ.
2: ನಮ್ಮನೆಯವ್ರು ಹೇಳ್ತಾರೆ ಕೇಳಿ.
0: ಕೊಡಿ ಕೊಡಿ. ನೀವು ವಿಶ್ ಮಾಡಿ ಅವ್ರಿಗೋಸ್ಕರ ಹಾಡಾಗ್ತಾ ಇದ್ದೀರಾ?
1: ಹೌದು ಮೇಡಮ್.
0: ಖಂಡಿತ ನಿಮ್ಮ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ. ಧನ್ಯವಾದ. ನಮಸ್ಕಾರ.
1: ಧನ್ಯವಾದ.
0: ಓಕೆ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ರೇವಣ್ಣ ಅವರೇ, ಹೇಳಿ, ಎಲ್ಲಿಂದ ಹೇಗಿದ್ದೀರಿ?
1: ನಾವು ಗನ್ನಿಕಡ.
0: ಎಲ್ಲಿ ಬರುತ್ತೆ? ಎಲ್ಲಿ ಹೇಳಿ, ಸರಿಯಾಗಿ ಕೇಳಿಸ್ತಾ ಇಲ್ಲ.
1: ಹೊಳೆ ನರಸೀಪುರ ಮತ್ತೆ ಚಂದ್ರಾಯಪಟ್ಟಣ ಮಧ್ಯ ಗನ್ನಿಕಡ.
0: ಓಹೋ, ಸರಿ ಸರಿ.
1: ರೇವಣ್ಣ ಅಂತ. ನಾವು ಟೈಲರ್ ಕೆಲಸ ಮಾಡ್ತೀವಿ.
0: ಹೇಗಿದೆ
1: ವ್ಯಾಪಾರ? ಮಾಡಿದೆ ಮೇಡಮ್. ನಿಮ್ಗೆ
0: ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ?
1: ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನಾನು 8 ಗಂಟೆ ಗಂಟೆ ಕೆಲಸ ಮಾಡ್ತಾ ಇರ್ತೀನಿ, ಎಲ್ಲ ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ.
0: ಖುಷಿ ಆಯ್ತು. ಈಗ ಎಷ್ಟು ಸಲ ಕಾಲ್ ಮಾಡಿದ್ವಿ ನಾವು ನಿಮ್ಗೆ?
1: ಇದೇ ಫಸ್ಟ್.
0: ಇದೇ ಫಸ್ಟಾ?
1: ಹೌದು ಮೇಡಮ್.
0: ನೀವು ಕಳಿಸ್ತಾ ಇರ್ತೀರಾ ಸಂದೇಶನ?
1: ಹೌದು, ಕಳಿಸ್ತಾ ಇರ್ತೀನಿ.
0: ಹಾಗಾದ್ರೆ ಇವತ್ತು ಶುಭ ದಿನ ನಿಮ್ಗೆ.
1: ಹೌದು,
0: ಹೇಳಿ, ಯಾವ ಚಿತ್ರದ ಗೀತೆ ಬೇಕಿವತ್ತು?
1: ಸೂಪರ್ ಸ್ಟಾರ್.
0: ಸೂಪರ್ ಸ್ಟಾರ್, ಅದರಲ್ಲಿ ಯಾವುದು?
1: ತಗೊಳೆ ತಗೊಳೆ.
0: ನೀವ್ ಯಾರು ಹೇಳ್ತಾ ಇದ್ದೀರಾ?
1: ಫ್ರೆಂಡ್ಗೆ ಮೇಡಮ್.
0: ಓಕೆ. ತಗೊಳೆ ತಗೊಳೆ ಹಾಡು ಇವರು ಶಂಕರ್ ಮಹಾದೇವನ್ ಅವ್ರು ಹಾಡಿರೋದಲ್ವಾ?
1: ಹೌದೌದು.
0: ಆಯ್ತು, ನಿಮ್ಮ ಗೀತೆ ಈಗ ಪ್ರಸಾರ ಆಗತ್ತೆ, ಕೇಳಿ. ಧನ್ಯವಾದ.
1: ಸರಿ, ಓಕೆ,
0: ನಮಸ್ಕಾರ.

0: ನಮಸ್ತೆ.
1: ಹಲೋ, ನಮಸ್ತೆ ಮ್ಯಾಮ್.
0: ಜ್ಯೋತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾವು ಆರಾಮಿದ್ದೀವಿ. ಸಂದೇಶವನ್ನ ಕಳಿಸಿದ್ರಿ, ಕಾಲ್ ಮಾಡಿದೀವಿ. ಹೇಗ್ ಅನ್ನಿಸ್ತಾ ಇದೆ?
1: ಇದು ಎರಡನೇ ಸಲ ಮ್ಯಾಮ್, ಒಂದ್ಸಲ ಕಳ್ಸಿದ್ದೆ, ಸಿಗ್ಲಿಲ್ಲ. ಇವತ್ ಸುಮ್ನೆ ಕುತ್ಕೊಂಡ್ ಟ್ರೈ ಮಾಡಿದೆ ಮ್ಯಾಮ್, ಸಿಕ್ತು.
0: ನೋಡಿದ್ರ, ರಿಲ್ಯಾಕ್ಸ್ಡ್ ಮೈಂಡ್ ಇಂದ ಮಾಡಿದ್ರಿ, ಸಿಕ್ಕೇ ಬಿಡ್ತೀವಿ ಇವತ್ತು.
1: ಹ್ಞೂ ಮೇಡಮ್, ತುಂಬಾ ಖುಷಿ ಆಗ್ತಿದೆ.
0: ಇವತ್ತೇ ಫಸ್ಟ್ ಸಿಕ್ಕಿರೋದಾ?
1: ಇವತ್ತೇ ಫಸ್ಟ್ ಮ್ಯಾಮ್, ಇಷ್ಟು ವರ್ಷ ಸಿಕ್ಕಿದೆ ನನಗೆ.
0: ಅಭಿನಂದನೆ ತಮ್ಗೆ ಹಾಗಾದ್ರೆ. ಯಾಕೆಂದ್ರೆ ತುಂಬಾ ಜನ ತುಂಬಾ ಸರಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಒಂದೊಂದ್ಸಲಿ ಮಾತ್ರ ಸಿಗತ್ತಷ್ಟೇ.
1: ಹೌದು ಮೇಡಮ್, ನಾನ್ ಸಿಗಲ್ಲ ಅನ್ಕೊಂಡ್ ಸುಮ್ನೆ ಇದೆ, ಸುಮ್ನೆ ಮೆಸೇಜ್ ಆಗ್ತೇನೆ ಮ್ಯಾಮ್ ಇವಾಗ ಅದಕ್ಕೆ.
0: ಯಾವೂರು ನಿಮ್ದು? ಹಾಸನ?
1: ಇಲ್ಲ ಮ್ಯಾಮ್, ದಾಸರಕೊಪ್ಪಲು.
0: ದಾಸರಕೊಪ್ಪಲ. ಹೇಳಿ, ಇವತ್ತು ಸಂತೋಷ ಬಹಳ ಆಗಿದೆ. ಯಾವ ಚಿತ್ರದ ಗೀತೆಯನ್ನು
1: ಕೇಳ್ತೀರಿ?
0: ಅದೇ ಅದೇ, ಯಾವ ಚಿತ್ರದ ಗೀತೆ ಕೇಳ್ತೀರಾ?
1: ಅದಿಲ್ವಾ ಮ್ಯಾಮ್, ರಾಜ್ಕುಮಾರ್ ಮೂವಿಯಿಂದ?
0: ರಾಜ್ಕುಮಾರ್ ಮೂವಿಯಿಂದ ಇಲ್ಲ.
1: ಇಲ್ವಾ ಮ್ಯಾಮ್? ಸರಿ ಮೇಡಮ್, ಕನಸುಗಾರ ಫಿಲಂ ಇಂದ ಯಾವ್ದಾದ್ರು ಹಾಕಿ ಮ್ಯಾಮ್.
0: ಕನಸುಗಾರನಾ? ಓಕೆ, ಅದರಲ್ಲಿ ಯಾವುದು?
1: ಯಾವ್ದಾದ್ರು ಮ್ಯಾಮ್, ಎಲ್ಲ ಚೆನ್ನಾಗಿದೆ.
0: ಎಲ್ಲ ಚೆನ್ನಾಗಿದೆ. ನೋಡಿದ್ದೀರಾ ಫಿಲಮ್?
1: ಹ್ಞೂ ಮೇಡಮ್, ನೋಡಿದ್ದೀನಿ.
0: ಏನಕ್ಕೆ ಇಷ್ಟ ಫಿಲಮ್?
1: ಚೆನ್ನಾಗಿದೆ ಮ್ಯಾಮ್, ಇಷ್ಟ ಇಲ್ಲ.
0: ಓಕೆ, ನಿಮ್ಮ ಗೀತೆ ಕೇಳಿ ಪ್ರಸಾರ ಆಗುತ್ತೆ ಈಗ. ಎಲ್ಲೋ ಇದು ಎಲ್ಲೋ ಆ ಗೀತೆ ಪ್ರಸಾರ ಆಗ್ತಾ ಇದೆ ಎಸ್ ಪಿ ಬಿ ಅವರ ವಾಯ್ಸ್ ಅಲ್ಲಿ.
1: ಸರಿ ಮೇಡಮ್.
0: ಓಕೆ, ಧನ್ಯವಾದ. ಹೀಗೆ ಸಂದೇಶವನ್ನ ಕಳಿಸಿ. ಹಾ, ಓಕೆ ಓಕೆ, ನಮಸ್ತೆ.

0: ನಮಸ್ತೆ.
1: ಹಲೋ, ನಮಸ್ತೆ ಮ್ಯಾಮ್.
0: ಪುಷ್ಪಾ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ.
0: ತಿಂಡಿ ಆಯ್ತಾ ತಮ್ದು?
1: ತಿಂಡಿ ಆಯ್ತು ಮ್ಯಾಮ್.
0: ಏನ್ ಮಾಡ್ತಾ ಇದ್ದೀರಾ?
1: ನಾವು ಟೈಲರಿಂಗ್ ಕೆಲಸ ಮಾಡೋದು. ಕೂತಿದ್ವಿ, ಇದೇ ಫಸ್ಟ್ ಟೈಮ್ ಕಾಲ್ ಮಾಡಿದ್, ಮೆಸೇಜ್ ಹಾಕಿದ್ದು, ಸಿಕ್ತು.
0: ಅಭಿನಂದನೆ ತಮಗೂ ಕೂಡ, ಇವತ್ತು ಇಬ್ರಿಗೆ ಫಸ್ಟ್ ಟೈಮ್ ಸಿಕ್ಕಿದೆ.
1: ಥ್ಯಾಂಕ್ಸ್ ಮ್ಯಾಮ್.
0: ಓಕೆ, ಮತ್ತೆ ಎಷ್ಟು ಖುಷಿ ಆಗ್ತಾ ಇದೆ ಈಗ?
1: ಏನ್ ಹೇಳಿ ಮ್ಯಾಮ್?
0: ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಫಸ್ಟ್ ಟೈಮ್
1: ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಯಾವಾಗ ನಂಗೆ ಫೇವರೇಟ್ ರೇಡಿಯೋ ಅಂದ್ರೆ
0: ನಿಮ್ಮ ವಾಯ್ಸ್ ಅಲ್ಲೇ ಗೊತ್ತಾಗ್ತಿದೆ, ಅದಕ್ಕೆ ಕೇಳ್ದೆ ಮತ್ತಷ್ಟು ಹೆಚ್ಚಿಸೋಣ ಅದನ್ನ ಅಂತ.
1: ಹೌದು ಮ್ಯಾಮ್, ಯಾವಾಗ್ಲೂ ರೇಡಿಯೋ ಹಾಕೊಂಡೇ ಇರ್ತೀನಿ, ಹಿಂದಿ ಚಿತ್ರಗೀತೆ ಬರೋವರ್ಗುನು. ಆಮೇಲೆ ಇಲ್ಲಿ ಎಲ್ಲ ಪನ್ನ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಇಲ್ಲೆಲ್ಲ ಲೇಡೀಸ್ ಬರ್ತಾರಲ್ಲ, ಏಜ್ ಆದವರೆಲ್ಲ, ಎಲ್ರು ನನ್ಗೊಂದ್ ಕೊಡ್ಸಿ ಈ ತರ ಚಿಕ್ಕ ಪ್ಯಾಕೆಟ್ ರೇಡಿಯೋ ಅನ್ಬಿಟ್ಟು ತುಂಬಾ ಜನಕ್ಕೆ ಬುಕ್ ಮಾಡಿ ಕೊಡ್ಸಿದೀವಿ.
0: ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರಲ್ಲ. ನೀವು ಕೇಳ್ತಿದ್ರ ಹಂಗೆ ಬೇರೆಯವರು ಕೂಡ ಕೇಳೋ ಹಂಗಾಯ್ತು ಇವಾಗ ನಿಮ್ ಕಡೆಯಿಂದ ನೀವು ಕೇಳಿ ಅಲ್ವಾ?
1: ಹೌದು ಮ್ಯಾಮ್, ನಮ್ಮ ಅಮ್ಮ ಅಂತೂ ಅಸನ್ ಕೆಲಸ ಮಾಡ್ಬೇಕಾರೆಲ್ಲ ನಮ್ ಮಾತಾಡಕ್ಕೆ ಇದಾಯ್ತಿದೆ.
0: ಗೊತ್ತಾಗ್ತಾ ಇದೆ ವಾಯ್ಸ್ ಅಲ್ಲಿ ನಿಮ್ಗೆ ಖುಷಿ, ಸಂತೋಷ, ಒಂಥರ ಆಶ್ಚರ್ಯ ಇದೆ, ನಾನೇ ಮಾತಾಡ್ತಾ ಇದ್ದೀನ ಅನ್ನೋ ತರ ಸರ್ಪ್ರೈಸ್ ಆಗಿದೆ.
1: ನಿಜವಾಗ್ಲೂ ಹಾಗೆ ಅನಿಸ್ತಿರೋದು.
0: ಓಕೆ, ನಮಗೂ ಅಷ್ಟೇ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನೀವು ಇನ್ನೂ
1: ತುಂಬಾ ಕೆಲಸ ಮಾಡ್ತಿರ್ತಾರಲ್ವಾ, ಹಾಕೊಂಡು ಯಾವಾಗ್ಲೂ ರೇಡಿಯೋ ಬಗ್ಗೆ ಹಸು ಸಾಕಾಣಿಕೆ ಅದ್ರ ಬಗ್ಗೆ ಎಲ್ಲ ತಿಳ್ಸ್ಕೊಡ್ತಿರ್ತಾರಲ್ವಾ, ಕೇಳ್ಕೊಂಡು ಅವ್ರ ಕೆಲ್ಸನೂ ಆಗುತ್ತೆ, ಬೇಜಾರಾಗ್ದಂಗ್ ಇದ್ ಮಾಡಕ್ ಅಮ್ಮನು ತೆಗಸ್ಕೊಂಡವ್ರೆ.
0: ವೆರಿ ಗುಡ್, ಒಳ್ಳೇದಾಯ್ತು ಬಿಡಿ. ಹಂಗೆ ಅವ್ರಗಳಿಗೂ ಹೇಳ್ಬೇಕಾಗಿತ್ತು, ಸಂದೇಶನು ಕಳ್ಸಿ ಮಾತಾಡಿ.
1: ಮ್ಯಾಮ್ ನಾನೇ ಇದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನೀವೇ ಮಾಡಿದ್ರಿ ಅಂದ್ಮೇಲೆ ನಾನು ನಿನ್ನ ಹೇಳೇ ಹೇಳ್ತೀನಿ.
0: ಖಂಡಿತ, ಎಲ್ರಿಗೂ ಹೇಳಿ, ಎಲ್ರ ಜೊತೆನೂ ಮಾತಾಡೋಣ ನಾವು ಕೂಡ.
1: ಸರಿ ಮ್ಯಾಮ್.
0: ಹೇಳಿ, ಯಾವ ಗೀತೆ ಬೇಕಿವತ್ತು?
1: ನನಗೆ ಅಲುಂಡತವರಿಂದ ಏಳು ಶಿವ ಏಳು ಶಿವ ಸಾಂಗ್ ಬೇಕಿತ್ತು.
0: ಓಕೆ, ನಿಮ್ಮ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ.
1: ಹೀಗೆ
0: ಸಂದೇಶವನ್ನ ಕಳಿಸ್ತಾ ಇರಿ ಇನ್ಮೇಲೆ.
1: ಸರಿ ಮ್ಯಾಮ್, ಮಾಡ್ತಾ ಇರ್ತೀನಿ.
0: ಓಕೆ ಓಕೆ, ಧನ್ಯವಾದ, ನಮಸ್ಕಾರ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಪುಷ್ಪಾ ಅವರೇ?
1: ಮೇಡಮ್, ಭವ್ಯ.
0: ಭವ್ಯ ಅವರು. ಭವ್ಯ ಅವರು ಇರೋದು ಇಲ್ಲಿ
1: ಎಸ್ ಎಂ ಕೃಷ್ಣ ಲೇಔಟ್.
0: ಹೇಗ ಅನಿಸ್ತಾ ಇದೆ ನಾವು ಕರೆ ಮಾಡಿರೋದು?
1: ತುಂಬಾ ಖುಷಿ ಆಗ್ತಿದೆ.
0: ಯಾವಾಗ್ಲಾದ್ರೂ ಮಾಡಿದೀವಾ?
1: ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್.
0: ಅಂದ್ರೆ ನೀವು ಮಾಡ್ತಾ ಇದ್ರ?
1: ನಾವು ಮಾಡ್ತಾ ಇದ್ವಿ, ಬಟ್ ಯಾವಾಗ್ಲೂ ಸಿಕ್ಕಿರ್ಲಿಲ್ಲ.
0: ಅಂದ್ರೆ ಬೇರೆ ಲೈವ್ ಪ್ರೋಗ್ರಾಮ್ಸ್ ಗೆ ಎಲ್ಲ ಮಾತಾಡಿಲ್ಲ?
1: ಇಲ್ಲ ಮೇಡಮ್, ಇದೇ ಫಸ್ಟ್. ಕಾಲ್ ಮಾಡ್ತಿದ್ದೆ ಬಟ್ ಸಿಕ್ತಿರ್ಲಿಲ್ಲ.
0: ಇವತ್ ನಾವೇ ಮಾಡ್ಬಿಟ್ಟಿದೀವಿ.
1: ಹೌದು ಮೇಡಮ್, ತುಂಬಾ ಖುಷಿ ಆಗ್ತಿದೆ.
0: ಏನು ತಿಂಡಿ
1: ಮೇಡಮ್? ರೊಟ್ಟಿ.
0: ರೊಟ್ಟಿ ಮಾಡಿದ್ರಾ? ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು.
1: ಇಲ್ಲ ಮೇಡಮ್, ಆಯ್ತು.
0: ಓ, ಎಲ್ಲ ಮಾಡೇ ಬಿಟ್ರಾ?
1: ಹೌದು.
0: ಸರಿ, ಯಾವ ಗೀತೆ ಕೇಳ್ತೀರಾ ಇವತ್ತು
1: ಮೇಡಮ್? ಒಂದೇ ಓ ಸೇರಿನಂತೆ.
0: ಓಕೆ, ಗೀತೆ ಪ್ರಸಾರ ಮಾಡೋಣ.
1: ಹಾ ಮೇಡಮ್, ನನ್ ಮಗಳು ಮಾತಾಡ್ತಾ.
0: ಕೊಡಿ ಕೊಡಿ.
2: ಹಲೋ,
0: ಯಾರಿದು?
2: ಚೈತನ್ಯ.
0: ಚೈತನ್ಯ, ಏನ್ ಓದ್ತಿರೋದು?
2: ಆರನೇ ತರಗತಿ.
0: ಯಾವ ಊರಲ್ಲಿ? ಊರು
2: ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ.
0: ರಾಷ್ಟ್ರೋತ್ಥಾನ. ಹಾ, ಮತ್ತೆ ಇವತ್ತು ಶಾಲೆ ಇಲ್ವಾ ನಿನಗೆ?
2: ಇವತ್ತು ಟೀಚರ್ಸ್ ಗೆ ಟ್ರೈನಿಂಗ್ ಇತ್ತು.
0: ಓಕೆ, ಈಗ ಅಮ್ಮ ಕೇಳಿದ್ರಲ್ವಾ ಸ್ನೇಹಲೋಕ ಚಿತ್ರದ ಹಾಡನ್ನ ಪ್ರಸಾರ ಮಾಡೋಣ, ಟೈಮ್ ಆಗ್ತಾ ಇದೆ. ಓಕೆ ಪುಟ್ಟ, ಬಾಯ್.
2: ಓಕೆ.

ಕೇಳುಗರೆ, ಇದುವರೆಗೆ ಹಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ದೀಪಾ ಹೆಚ್ವಿ, ತಾಂತ್ರಿಕ ಸಹಕಾರ ಸುನಿಲ್ ಕುಮಾರ್, ಆರ್ಕೆ ಲೋಕೇಶ್ ಹಾಗೂ ಡಿ ಅರವಿಂದನ್.

ಕೇಳುವರೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶನ್ ಮಹಾರಾಜ್ ಅವರ ತಬಲಾ ವಾದನವನ್ನು ಆಲಿಸಲಿದ್ದೀರಿ.

ಕಾರ್ಯಕ್ರಮದ ಆರಂಭದಲ್ಲಿ ಮನ್ನಾಡೆ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಮಧುಮತಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಶೈಲೇಂದ್ರ, ಸಂಗೀತ ನೀಡಿದ್ದಾರೆ ಸಲೀಲ್ ಚೌಧರಿ.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೆ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್

ಕೇಳುಗರೆ, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಈ ಕುರಿತು ಡಾ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಮಿಷನ್ ಕುರಿತು ಮಾಹಿತಿ ಮೂಡಿಬರುವುದು. ಮಧ್ಯಾಹ್ನ 1:20ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. 1:30 ಹಾಗೂ ಮಧ್ಯಾಹ್ನ 2:40ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಈಗ ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತವಿರುವ ದಿಲ್ ತೇರಾ ದೀವಾನಾ ಚಿತ್ರದ ಗೀತೆ. ಮೂಡಿಬರುವ ಸ್ವರಗಳು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರದು.

ಗೀತಾದತ್ ಹಾಗೂ ಮೊಹಮ್ಮದ್ ರಫಿಯವರು ಹಾಡಿದ್ದ ಆರ್ಪಾರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಓಪಿನ್ ಅಯ್ಯರವರ ಸಂಗೀತವಿತ್ತು.

ಕಾರ್ಯಕ್ರಮದ ಕೊನೆಯಲ್ಲಿ ನಯಾದವರ್ ಚಿತ್ರದ ಗೀತೆ, ಸಾಹಿರ್ ಅವರ ಸಾಹಿತ್ಯಕ್ಕೆ ಓಪಿ ನಯ್ಯರ್ ಅವರ ಸಂಗೀತವಿದೆ.

ಶಂಶಾದ್ ಬೇಗಂ ಅವರು ಹಾಡಿದ್ದ ನಯಾ ದೌರ್ ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ಫುಲ್ವಾರಿ ಗೀತೋಂಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಕೇಳುವರೆ ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 11:30. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶನ್ ಮಹಾರಾಜ್ ಅವರ ತಬಲಾ ವಾದನವನ್ನು ಕೇಳಲಿದ್ದೀರಿ. ಲೆಹರಾ ಸಾತ್, ಭೋಲ್ನಾಥ್ ಮಿಶ್ರಾ, ತಾಳ್ ಧಮರ್.

ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ್ತ ದಿಗನ ಕತ

ಇದುವರೆಗೆ ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶನ್ ಮಹಾರಾಜ್ ಅವರ ತಬಲಾ ವಾದನವನ್ನು ಆಲಿಸಿದಿರಿ.

0: ಆಕಾಶವಾಣಿ ಹಾಸನ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 1,25,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು. ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರಕಾಡು ಇದರ ಯೋಜನೆಗಳನ್ನು ಪುನರಾರಂಭಿಸಬೇಕು.
1: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ ಡಿಡಬ್ಲ್ಯೂಆರ್ 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 5,98,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ದಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಣೆ

ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು ಜೊತೆಗೆ ಆಸಕ್ತರು ಅಂತ ತುಂಬಾ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿ ಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ 1 ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು 2 ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು 2 ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬಾ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು 2 ಕೈಗಳಿಗೆ ಬರೀ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ 1 ಬಹುಮಾನ ಅಂದಾಗ ದಿವ್ಯಳ 2 ಕೈಗಳಲ್ಲಿ ಬರೀ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೀ ಚಿನ್ನದ ಬಳೆಗಳು

0: ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ತರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೆ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ

0: ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
0: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: 12:30 ಈ ಸಮಯದಲ್ಲಿ ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ.
3: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು

0: ಸಂಬಳವಂತ? ಈಗ ಹೊಸ ಜುಮ್ಕಿ?
1: ಇಲ್ಲ, ಈಗ ಉಳಿತಾಯ ಮಾತ್ರ.
0: ಮೊದಲು ಜುಮ್ಕಿ.
1: ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
0: ಆದ್ರೆ ಆ ಜುಮ್ಕಿ
1: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕೃಷಿ ಕಂಕಣ ಕಾರ್ಯಕ್ರಮದಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇಂದು ರಾತ್ರಿ 8:00 ಯುವವಾಣಿ ಇನ್ಫೋಟೆಕ್ ಪ್ರಸ್ತುತಿ ಸುವರ್ಣದಾಸ್ ಮತ್ತು ಲಿಖಿತ ಎಂಪಿ. ಇಂದು ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಹಾಸನ ಈಗ ವೇಳೆ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆಕಾಶವಾಣಿ ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.

0: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
1: ಧನ್ಯವಾದಗಳು ಸರ್.
0: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
1: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದ್ರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟ ಆಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದ್ರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
0: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
1: ಎಸ್ ಸರ್, ಈ ಸೊಳ್ಳೆಗಳಿಂದ ಬರುವಂತಹ, ಸೊಳ್ಳೆ ಕಚ್ಚುವುದರಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳಬೇಕಂದ್ರೆ, ಕಾಮನ್ಲಿ ಬರುವಂತಹ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒಂದು ಡೆಂಗ್ಯೂ, ಮತ್ತೆ ಮೂರನೇದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚುವುದರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
0: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
1: ಎಸ್ ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು, ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಇವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶ್ವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರೆಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವ ಸರ್. ಒಂದರಿಂದ ಎರಡು ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದ, ಮುಂದೆ ದಿನ ಕಳೆದಂಗೆ ಎರಡು ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜ್ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
0: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ರೆ ಒಳ್ಳೇದನ್ಸುತ್ತೆ ಸರ್.
1: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರಬಹುದು, ತಾಲೂಕಾ ಮಟ್ಟದಲ್ಲಿರಬಹುದು, ಅಥವಾ ಇವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರಬಹುದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತಹ ಕಂಟೈನರ್ಸ್, ಬ್ಯಾರಲ್ ಇರಬಹುದು, ಟ್ಯಾಂಕ್ ಇರಬಹುದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದಿದು. ಅದು ಅದು ಬಿಟ್ಟು ಲಾರ್ವಿಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್. ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರು ನಿಂತಿದ್ರೆ, ದೊಡ್ಡ ತೆಗ್ಗದ ನೀರು ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿಸೈಡಲ್ ಕೆಮಿಕಲ್ ಸಿಗ್ತದೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನ ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್. ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
0: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ
1: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
0: ಈಗ

0: ತಾವಾಗ್ಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸೋದಾದ್ರೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
1: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದ್ ಇರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಟ್ಟುತ್ತದೆ. ನೆಕ್ಸ್ಟ್ ಹೆಡೇಕ್ ಇರ್ತದೆ, ಇದ್ರ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತಾವ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದ. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು ಅಷ್ಟೇ, ನೋವಿಗೆ ನೋವಿನಿವರಕ ಇದನ್ನ ಕೊಡ್ಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ಫ್ಲೂಯಿಡ್ ಸಲೈನ್ ಹಚ್ತೀವಲ್ಲ, ಆತರ ನೀರ್ ಪೇಷಂಟ್ ಗೆ ನೀರ್ ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ, ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್.
0: ಬಿಳಿ ರಕ್ತ ಕಣಗಳು
1: ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸರ್.
0: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು
1: ಸರ್? ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 1-1.5 ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮ ಆಗ್ತದೆ, ಇಲ್ಲಂತಿಲ್ಲ. ಬಟ್ 1 ಒಳಗಡೆ ಬಂದು ಕೌಂಟ್, 1 ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
0: ಆಮೇಲೆ ಈಗ ಆಗ್ಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂತ ಒಂದು ವಾತಾವರಣದಿಂದ ಕೂಡ ಬರುವಂತ ರೋಗಗಳು ಇದ್ದಾವೆ ಅಂತ ಹೇಳಿ
1: ಸರ್.
0: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂತ ಆಹಾರದಿಂದ ಬರುವಂತ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
1: ಸರ್ ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ. ಇದು ಸಾಲ್ಮೋನೆಲ್ಲಾ ಟೈಫಿ ಮತ್ತು ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ, ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ, ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳ್ಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರುವುದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ ಇಂದ, ಇದು ವೈರಸ್. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿಯಾ ಅಂದ್ರೆ ವಾಂತಿಯ ಒಂದು ಮಾಡೋ ತರ ಅನಿಸ್ತದ, ಅವಾಗ ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿಯಾ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್, ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡೋಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನ್ ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ.

0: ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರಿ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದಂದ್ರೆ ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್ ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು. ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲ ವಿಸರ್ಜನೆ ಶುರು ಆಗುತ್ತೆ. ಇದು ಮೂರು ಲಕ್ಷಣಗಳು.
1: ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲರಾ
0: ಅಂತ
1: ಹೇಳಬಹುದು. ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಬಹುದಲ್ಲ ಸರ್?
0: ಎಸ್ ಸರ್, ಇವಾಗ ನಾವು ನೀವು ಕೇಳಿದಂಗೆ ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ ಸೀನಿದಾಗ ಆ ವೈರಸ್ ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನ ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದೆ ನೆಗಡಿ ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ ಸಣ್ಣ ಮಕ್ಕಳಿಗಿರ್ಬೋದು ವಯಸ್ಕರಿಗಿರ್ಬೋದು ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟ್ಯಾಜಿಯಸ್, ಕಂಟ್ಯಾಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ ಈ ವೃದ್ಧರು ಇರ್ತಾರಲ್ಲ ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್ ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ. ರೋಗಿ ಸೀನಿದಾಗ ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರ್ತಲ್ಲ ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ ಆಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಎಸ್ ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ. ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ್ರೆ ಸಿಡಿಲು. ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರೆ ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ ಪೇಪರಲ್ಲಿ ಅಷ್ಟೊಂದು ಕುರಿಗಳು ಸತ್ತು ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದು ಅಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತಾವ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವ. ಲೈಟ್ ಕಂಬಗಳು ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರು ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು ನಾವು ಪೇರೆಂಟ್ಸ್ ಕೆಲವೊಂದ್ಸಲ ಗೊತ್ತಿರಲ್ಲ ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿಲ್ಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸ್ ಸಹಕಾರ ಸಿಗಬಹುದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಹೋಗಿ ನೋಡ್ತೀವಿ ಸರ್. ಕ್ಯಾಜುವಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ. ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳಬಹುದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಚಬಹುದು ಅಂತ ಹೇಳಿ. ಈಗ ನೋಡಿ ಸರ್, ಮಳೆ ಶುರು ಆತಪ್ಪ ಅಂದ್ರೆ ಹಾವುಗಳು ಯೂಶಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರು ಆತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯುಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಡುದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರದು, ಕಾಟ್ ಮೇಲೆ ಮಲ್ಕೋ.

0: ಮಾಡಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸಬಹುದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು ಅದನ್ನ ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದು ಏನ್ ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ ಇರುತ್ತಲ್ಲ ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರು ತಿಳ್ಕೋಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ ಅವ್ರು ಫಸ್ಟ್ ಹೋಗೋದೇ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೆ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ ಕೋಬ್ರಾ ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡು ವಿಷ ತುಂಬಾ ಅಪಾಯಕಾರಿ ವಿಷ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಳೆದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷ ಏನದಲ್ಲ ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ ಹೊಲದಲ್ಲೇ ಮನೆಯನ್ನ ಕಟ್ಟಿಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು, ಅವ್ರ ಇರ್ಲಿಕ್ಕಂದ್ರೆ ನಾವ್ ಯಾರು ಇವತ್ತ ಬದುಕುದು ಕಷ್ಟ ಇತ್ತು, ಊಟಾನೇ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನ ಅವ್ರು ವಹಿಸಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷ ಜಂತು ಎಲ್ಲಿ ಕುಂತಿರ್ತಾವೆ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು, ಹಾಗೆ ಹೋಗೋದ್ ಬದ್ಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗ ಅದನ್ನ ಆ ಹುಲ್ಲನ್ನ ಸೈಡ್ ಸರಿಸಿದ್ರೆ ಅವ್ ಏನಿದ್ರು ಹೋಗ್ಬಿಡ್ತಾವ ಕಾಣಿಸ್ತದೆ. ಆಮೇಲೆ ರಾತ್ರಿ ಹೊಲದಾಗ ಯೂಶಲಿ ಏನಾಗ್ತದೆ, ನೀರ್ ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದೆ ಅವಾಗ ಅವ್ರು ಹೋಗ್ಬೇಕಾಗ್ತದೆ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಹಿಡ್ಕೊಂಡೆ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನ್ ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬಹುದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು, ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ ಅಂತ ಬಹಳ ಕೇಸ್ ಬರ್ತಾವ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬಹುದು. ಮತ್ತೆ ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡೆದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟರ್ ಚಾಲು ಮಾಡಕ್ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವ್ ಎಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರಿ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತ ಹೇಳಿ. ಈಗ ಮಾರ್ಕೆಟ್ ಅಲ್ಲಿ ಏನಾದರೂ ರೈತರಿಗಾಗಿ ಅಂತ ಹೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರದು ಅಂತ ಹೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ ಅಂತ?
0: ಗುಡ್ ಕ್ವೆಶ್ಚನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವತ್ತರ ಶಾಪ್ಸ್ ಎಲ್ಲಾ ಕಡೆ ಸಿಗ್ತಾವ್ ಸರ್ ಎಲ್ಲ ಊರಾಗ. ನಿಮ್ಗೆ ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದ್ರೆ ಅದು ಆಲ್ಮೋಸ್ಟ್ ಮೊಣಕಾಲ್ ತನ ಕವರ್ ಮಾಡುವಂತ ಒಂದು ಇದು ಸರ್, ಶೂಸ್ ಅದು. ಅದನ್ನ ಹಾಕೊಂಡ್ರೆ ಅವರು ಹಾವು ಕಡಿತದನ್ನ ತಪ್ಪಿಸ್ಕೋಬಹುದು ಸರ್. ಕಡದ್ರು ಕೂಡ ಏನಾಗಲ್ಲ ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವ್ ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡಬಹುದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್. ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಇದನ್ನ ಅವ್ರು ಉಪಯೋಗ ಮಾಡಬಹುದು.
1: ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
0: ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ್ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕ್ ಇದರಿಂದ ಬಚಾವ್ ಆಗ್ಬಹುದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ ವಿದ್ಯುತ್
0: ಪಾಸ್ ಆಗೋದಿಲ್ಲ ಸರ್. ಎಸ್,
1: ಇದರಿಂದನೂ ಜೀವನ ಕಾಪಾಡ್ಕೋಬಹುದು
0: ಸರ್. ಈಗ ಸೊಳ್ಳೆ

0: ಗಳಿಂದ ಸೊಳ್ಳೆ ಕಚ್ಚುವುದರಿಂದ ಬರುವಂತಹ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗುತ್ತವೆ, ಅದನ್ನು ಬಳಸಬಹುದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವರು ಶೆಕೆ ಆಗ್ತದೆ ಅಂತ ಹೇಳಿ ಏನ್ ಮಾಡಿರ್ತಾರ, ಮೈ ಮೇಲೆ ಬಟ್ಟೆ ಇಲ್ಲ ಅದನ್ನ ಕುಂತಿರ್ತಾರ. ಅದು ಅದನ್ನ ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕ್ಬೇಕು, ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸಬಹುದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದ, ಒಂದ್ ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗ, ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ, ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿದೇನೆ ನಾವು ಊಟ ಮಾಡೋದು ಒಳ್ಳೇದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕೊಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡು ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಸ್ಟಿಡ್ಕೋಡ್ 08 ಕೇಳಿ. ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು,

0: ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
1: ಅಣ್ಣ
2: ಶಂಕರಣ್ಣ
1: ನೋಡು, ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಾಲ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡೀಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತೆ ನೋಡು.
2: ಏ ಒಳ್ಳೆ ಮಳೆ ಅಂತೀಯಲ್ಲ, ಡ್ಯಾಮ್ಗೆಲ್ಲ ನೀರ್ ಬರ್ತೈತೆ.
1: ಹೌದೌದು, ಈಗ ನೀರು ಹಳ್ಳಕ್ ಶುರು ಆಗೈತೆ. ಹಂಗಾಗಿ ಡ್ಯಾಮ್ಗೆಲ್ಲ ನೀರ್ ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬದು ಅಂತ ಹೇಳಿ ವಿಚಾರವಾಗಿ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು, ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡಕ್ಕೂ ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತಂತೇಳಿ ಬಂದೆ. ಈಗ ನೋಡು, ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
2: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅನ್ಕೊಂಡು,
1: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದೇನು ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರು ಅಂತ.
2: ಬದಲಾವಣೆ ಮಾಡಿದ್ರು, ಅಯ್ಯೋ ಆಗ್ಲೇ ಅಲ್ಲವ, ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನು ಮಾಡಿ ಈಗ VBG ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ,
1: ಅದೇ 1ನೇ ತಾರೀಕಿಂದ ಅಂತವ,
2: 1ನೇ ತಾರೀಕಿಂದವ ಅನುಷ್ಠಾನವೇ ಆಗ್ಬಿಟ್ಟು.
1: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು VBG ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ.
2: ಹೌದು,
1: ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೊಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದು ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನನ್ನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರ ಅಂತ ನೋಡು.
2: ನೋಡು, ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನನಗೆ ನಾನು ಅಪ್ಡೇಟ್ ಹಾಕಲ್ಲ ನೋಡು. ಹಳೆದ್ರಲ್ಲೂ
1: ಏನಾಗ್ಬಿಡ್ತು ಅಂತಂದ್ರೆ, ಈ 1ನೇ ತಾರೀಕಿಂದ ಬಂತು, 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗಿ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ,
2: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
1: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸಿ ಕಣ್ಣಾಡ್ಸಿದ್ನ. ಹಂಗೆ ಮತ್ ನಿನ್ಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ, ಗೊತ್ತಿರ್ತದೆ.
2: ನೋಡ್, ನಾನು ಅವಾಗ ತೋಟ ಮಾಡಿದ್ನ, ಅದ್ರಲ್ಲೇ ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
1: ಹೌದೌದು,
2: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ಟವ್ರು.
1: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
2: ಆಗ
1: ಒಂದಿನಕ್ಕೆ. ಆಗ ನೋಡು, ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
2: 100 ದಿವಸ ಪಂಚಾಯತಿ ವರ್ಷದಲ್ಲಿ
1: ಪಂಚಾಯತಿಯಿಂದ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡ್ ಬಂದ್ರು. ಆದ್ರೆ ನೋಡಿ, ಈಗ ಈ VBG ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
2: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು, 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ ಒಂಥರ ಅನುಕೂಲ ಆಯ್ತು.
1: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ, ಎರಡು ಮುಖ್ಯವಾದ ಬದಲಾವಣೆಗಳು. ಒಂದು, 100 ದಿನ ಇದ್ದಿದ್ದು 125 ದಿನ ಆಯ್ತು.
2: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ. ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
1: ಆಮೇಲೆ ನೋಡು, ನೆನಪು ಮಾಡಿದ್ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆನು ಕೊಡ್ತಾರಂತ ನೋಡು.
2: ಓ, ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
1: ಹೌದೌದೌದು,
2: ಯಾಕಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು, ಇದೈತಲ್ಲ, ಇದು VBG ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದ್ ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
1: ಕೌಶಲ್ಯ ತಿಳ್ಕೊಂಡಿರಂತ,
2: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
1: ಹೊಲಿಗೆ ಕೆಲಸ ಆಗಿರ್ಬೋದು,
2: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲರೂ ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕ್ಲ್ವಾ? ಇದು ಒಂಥರ ಹೆಂಗೆ ಅಂತ ಅಂದ್ರೆ, ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
1: ಅಂದ್ರೆ, ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ದಿದ್ರು ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ,
2: ಆ ಕೆಲಸಕ್ಕೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದ್ದಾರು ಆಗಿರ್ಬೋದು, ಸಮಾಜದ್ದಾರು ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇಯ ಹೊಲದಲ್ಲೇಯ ಅಲ್ಲೇನಾದ್ರು ಕೆಲಸ ಇದ್ದೋ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
1: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು.
2: ಭದ್ರತೆ ಸಿಕ್ತು ಒಂದು ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದೆಲ್ಲ ಸೇರ್ಸೋರೀಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲಸದ ದಿವಸನೂ ಜಾಸ್ತಿ ಮಾಡಿದ್ರು, ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1ನೇ ತಾರೀಕಿಂದ ಕೂಲಿನ ಜಾಸ್ತಿ ಮಾಡಿದ್ರು, 300 ರೂಪಾಯಿ ಇದ್ದಿದ್ದ
1: 327 ರೂಪಾಯಿ
2: ಮಾಡಿದ್ರು.
1: ಅಲ್ಲಿಗೆ 27 ರೂಪಾಯಿ ಜಾಸ್ತಿ ಆಯ್ತು.
2: ಹೌದು,
1: 25 ಹೆಚ್ಚಿಗೆ ಕೆಲಸ ಸಿಕ್ತು.
2: ಹೆಚ್ಚಿಗೆ ಕೆಲಸ ಸಿಕ್ತು.
1: ಇದ್ರ ಜೊತೆಗೆ ಇನ್ನೊಂದೇನ್ ಬದಲಾವಣೆ ಅಂತಂದ್ರೆ,

0: ಈಗ ನೋಡು, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದರಲ್ಲಿ ಇದ್ರ ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು ಶೇಕಡ 60 ಕೊಟ್ರೆ ರಾಜ್ಯ ಸರ್ಕಾರದವರು ಶೇಕಡ 40 ಕೊಡ್ತಾರೆ. ಇಲ್ಲಿ ಒಂದೇ ಇದಕ್ಕೆ ಏನು ಈಗ ಹೊರೆ ಇಲ್ಲ, ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು ಸೇರಿಸಿ ನಮ್ಗೆ ಒಟ್ಟು ಉದ್ಯೋಗ ಭದ್ರತೆನ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
1: ಇದು ನನ್ನಂತರ ನಿನ್ನಂತರಗಂತವ ಶಂಕರಣ್ಣ ಹೇಳಿ ಮಾಡಿಸ್ದಂಗ್ ಐತ್ ನೋಡು, ಈಗ ನಮಗೆ ಬೇರೆ ಇನ್ ಯಾವ್ದು ಕೆಲಸ ಬರಕಲ್ವಾ, ಆಯ್ತಾ? ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ, ಆಯ್ತಾ? ಹೆಚ್ಚು ಜಾಸ್ತಿ ಅಂತ ಅಂತಂದ್ರೆ ನೇಗಿಲ್ ಕೆಲಸ. ಈಗ ನೇಗಿಲ್ಗಳು ಇಲ್ಲ, ಯಾಕಂದ್ರೆ ಆ ಕೆಲಸಕ್ಕೆಲ್ಲ ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಏನ್ ಇವತ್ತು ಬಂದೈತೋ ವಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೇ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡು, ಒಳ್ಳೆ ಅನುಕೂಲ ಆಯ್ತದ.
0: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗದು ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ ಒಂದ್
1: ತಿಂಗಳು.
0: ಈ ದಪ್ಪ ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು,
1: ಬಂದೇ ಬರ್ತದೆ.
0: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗೇ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ, ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು, ಈಗ 125 ಫಿಕ್ಸ್ ಮತ್ತೆ ದುಡ್ಡು ಫಿಕ್ಸ್. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರು, ಏನು ಕೌಶಲ್ಯ ರಹಿತ ಅಂತಾರಲ್ಲ, ಕೌಶಲ್ಯ ಇಲ್ದಿದ್ರುವೆ ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗೆ ಈ ವಿಜಿ ರಾಮ್ಜಿ ಐತಲ್ಲ,
1: ಒಳ್ಳೆ ಯೋಜನೆ ಮಾಡೋರು ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು,
0: ಹೌದು.
1: ಆಯ್ತಾ, ಈಗ ಜಮೀನ್ ಐತೆ, ಅಲ್ಲಿ ಏನಾರ ಒಂದ್ ಮಾಡ್ಬೇಕಲ್ಲ, ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
0: ಶಂಕರಣ್ಣ.
1: ಅದಕ್ಕೋಸ್ಕರ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ, ಆಯ್ತಾ? ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನೂ ಹಾಕನೇ ಸರಿ.
0: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕಲ್ವಾ?
1: ಅಂದ್ರೆ ಬೇರೆ ಬೆಳೆ ಬೇರೆ ಬೇರೆ ಮಾಡ್ತವ್ರೆ, ಬೇರೆಯವ್ರು ಮಾಡದೇ ಇರೋದ್ ನಾನು ಮಾಡ್ಬೇಕಲ್ಲ, ಅದಕ್ಕೋಸ್ಕರವ ಅಡಿಕೆನ ತೆಂಗು ಹಾಕೋಣ ಅನ್ಕೊಂಡು. ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಾಳ್ಕೆ ಬತ್ತವಲ್ಲವು, 100 ವರ್ಷ ಬತ್ತವಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ, ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟ್ಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು, ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
0: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
1: ಮಾಡ್ಕೊಂಡು
0: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
1: ಮಾಹಿತಿ ತಿಳ್ಕೊಂಡೇ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡ್ಕೊಬಿಟ್ಟು ಕೊಟ್ಬಿಡಕ್ಲ, ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ.
0: ಹಂಗಂತ್ಯಾ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗೆ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ್ದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾರೆ ಐತೆ, ನನಗೆ ಓಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಓಸಿ ಮಧ್ಯಾಹ್ನ ಟೈಮ್ನಾಗೆ,
1: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಕಾಪಿ ಮಾಡ್ಕೊಡ್ತೀನಿ ನಾನೇ, ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ, ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ.
0: ಸರಿ ಸರಿ, ಆಯ್ತು ನಡಿ
1: ನಡಿ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ.
2: ನಿತ್ಯ ಮಲ್ಲಿಗೆ,
0: ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ.

ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ದವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಆಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್, ಬಹ್ರೇನ್, ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು, ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ದವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹ್ರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹ್ರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹ್ರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ

0: ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9-12 ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರೆ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12 ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು, ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
4: 1:20 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ನಿನ್ನೊಳಗೆ ನೀನಿರು ಮನವೇ, ಹಾಡಿದ್ದಾರೆ ಎಂಡಿ ಪಲ್ಲವಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರೇಮಲತಾ ದಿವಾಕರ್ ಅವರ ಸ್ವರದಲ್ಲಿ ಕೇಳಿ ಕುವೆಂಪು ಅವರ ಕವಿತೆ. ಹೂವಿನ ಸೊಬಗನು ನೋಡುತ್ತ ನೀನು ಕೋಮಲವೆನ್ನುತ್ತ ಮುತ್ತಿಡುವೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಭಾವಗೀತೆಗಳನ್ನು ಇಂದು ಸಂಜೆ 6:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳುಗರಿ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 1:30:05. ಆಕಾಶವಾಣಿ ಹಾಸನ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಮೊದಲಿಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಚಿರು ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಗಿರಿಧರ್. ಈ ಗೀತೆಯನ್ನು ಬರೆದಿದ್ದಾರೆ ಗೌಸ್ಪೀರ್.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು

0: ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೇ, ಇಂದು ಸಂಜೆ ಪ್ರಸಾರವಾಗುವ ಕೃಷಿ ಕಂಕಣ ಕಾರ್ಯಕ್ರಮದಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.

ಕಾರ್ತಿಕ್ ಅವರ ಧ್ವನಿಯಲ್ಲಿ ಕೇಳಿ ಗುಬ್ಬಿ ಚಿತ್ರದ ಗೀತೆ. ಆನಂದ ಪ್ರಿಯ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್.

ಕೇಳುಗರೇ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ದಿನಾಂಕ 11/7/2026 ರಾಷ್ಟೀಯ ಜನತಾ ನ್ಯಾಯಾಲಯ ನಡೆಯಲಿದ್ದು, ನಡೆಯಲಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರ್ ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ

0: ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ.
1: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತು ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ. ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿ ಕೇಳಿ ಹೂ ಚಿತ್ರದ ಗೀತೆ. ವಿ ರವಿಚಂದ್ರನ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಇದೊಂದು ಪ್ರಕಟಣೆ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿತ್ತು. ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಪ್ರಕಟಣೆ ಕೇಳಿದಿರಿ.

0: ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತಗಂಗೋತ್ರಿ ಮೈಸೂರು ಇವರ ವತಿಯಿಂದ ಹಾಸನ ಪ್ರಾದೇಶಿಕ ಕೇಂದ್ರದಲ್ಲಿ 2026 ಹಾಗೂ 27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ವರ್ಷದ ಸ್ನಾತಕ ಹಾಗೂ ಸ್ನಾತಕೋತ್ತರ ಒಡಿಎಲ್ ಕೋರ್ಸ್ಗಳಾದ ಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ, ಬಿಎಲ್ಐಸಿ, ಬಿಎಸ್ಡಬ್ಲ್ಯೂ, ಎಂಎ, ಎಂಕಾಂ, ಎಂಎಸ್ಡಬ್ಲ್ಯೂ, ಎಂಸಿಎ, ಎಂಎಲ್ಐಸಿ, ಎಂಎಸ್ಸಿ, ಪಿಜಿ ಡಿಪ್ಲೊಮಾ, ಯುಜಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿಯು ದಿನಾಂಕ 22/6/2026 ಪ್ರಾರಂಭವಾಗಿರುತ್ತದೆ. ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಮಹಿಳಾ ವಿದ್ಯಾರ್ಥಿನಿಯರಿಗೆ ಬೋಧನಾ ಶುಲ್ಕದಲ್ಲಿ ಶೇಕಡ 10% ರಿಯಾಯಿತಿ ನೀಡಲಾಗುತ್ತದೆ. ಡಿಫೆನ್ಸ್ ಹಾಗೂ ಎಕ್ಸ್ ಸರ್ವಿಸ್ಮನ್ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕದಲ್ಲಿ ಶೇಕಡ 10% ರಿಯಾಯಿತಿ ನೀಡಲಾಗುವುದು. ಬ್ಯಾಡ್ಜ್ ಹೊಂದಿರುವ ಆಟೋ ಅಥವಾ ಕ್ಯಾಬ್ ಚಾಲಕರು ಮತ್ತು ಅವರ ಮಕ್ಕಳಿಗೆ ಹಾಗೂ ಸಾರಿಗೆ ಇಲಾಖೆ ನೌಕರರಿಗೆ ಶೇಕಡ 10% ರಿಯಾಯಿತಿ ನೀಡಲಾಗುತ್ತದೆ. ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶಾತಿ ನೀಡಲಾಗುವುದು. ಐಟಿಐ ಹಾಗೂ ಡಿಪ್ಲೊಮಾ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಿಎ ಅಥವಾ ಬಿಕಾಂ ಪ್ರವೇಶಾತಿಗೆ ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಿದ್ದಾರ್ಥ್ ಬಿಎನ್ ಪ್ರಾದೇಶಿಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಅರಸೀಕೆರೆ ರಸ್ತೆ ಕೇಂದ್ರೀಯ ವಿದ್ಯಾಲಯ ಹಾಗೂ ಬಿಟಿಕೊಪ್ಪಲು ಹತ್ತಿರ ದೊಡ್ಡಪುರ ಅಂಚೆ ಎಸ್ಎಂ ಕೃಷ್ಣಾನಗರ ಹಾಸನ ಇವರನ್ನು ಸಂಪರ್ಕಿಸಬಹುದು. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2627 26 0817 2, ಮೊಬೈಲ್ ಸಂಖ್ಯೆ 8618929376. ಇದುವರೆಗೆ ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಕಾರ್ಯಕ್ರಮದ ಕೊನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದ ಚೆಲುವೆಯೇ ನಿನ್ನ ನೋಡಲು ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜು.

0: ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40ಕ್ಕೆ ಕೇಳಬಹುದು. ಈಗ ವೇಳೆ 2:00 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.
1: This is Akashvani and I am Valsa Williams with the midday news. The headlines: India and Australia sign landmark deals on uranium supply and dedicated critical minerals corridor. Australia-India partnership on cyber critical technologies and supply chains becomes operational. Prime Minister Narendra Modi holds annual summit with his Australian counterpart Anthony Albanese in Melbourne, says bilateral relationship entered an expansive era anchored in deep mutual trust. Vice President C.P. Radhakrishnan unveils national mission for sustainable use of high seas fishery resources in Bhubaneswar. Monsoon covers entire country.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವ

0: ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ, ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು, ಜಲಾಶಯ

0: ಆದಾಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರಿ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ದಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್ಗಳು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಚಿತ್ರಗೀತೆಗಳ ಆರಂಭದಲ್ಲಿ ಗಾನಭಜಾನ ಚಿತ್ರದ ಗೀತೆಯನ್ನು ಕೇಳಿದ್ರಿ ಕಾರ್ತಿಕ್ ಹಾಗೂ ಶ್ವೇತಾ ಅವರ ಸ್ವರಗಳಲ್ಲಿ. ಈ ಗೀತೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿತ್ತು. ಈಗ ಒಂದು ಪ್ರಕಟಣೆ. 2026 ಹಾಗೂ 27ನೇ ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ 1-8 ತರಗತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಡಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎಸ್ಎಸ್ಪಿ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಎಸ್ಎಸ್ಪಿ ಪೋರ್ಟಲ್ https://ssp.postmatric.karnataka.gov.in/sspre/ ಅಡಿಯಲ್ಲಿ ಸಲ್ಲಿಸುವುದು. ಎಸ್ಎಸ್ಪಿಯಲ್ಲಿ ಅರ್ಜಿ ಸಲ್ಲಿಸಲು 30/2026 ಕೊನೆಯ ದಿನಾಂಕವಾಗಿರುತ್ತದೆ. ವಿದ್ಯಾರ್ಥಿ ವೇತನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವೆಬ್ಸೈಟ್ https://dom.karnataka.gov.in ಅಥವಾ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಕಚೇರಿ ಅಥವಾ ಜಿಲ್ಲಾ ಮಾಹಿತಿ ಕೇಂದ್ರ ಮೌಲಾನಾ ಆಜಾದ್ ಭವನ ಆಕಾಶವಾಣಿ ಹಿಂಭಾಗ

ಸಾಲಗಾಮೆ ಮುಖ್ಯರಸ್ತೆ ಹಾಸನ 5732202 ಅನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0817226373 ಅನ್ನು ಸಂಪರ್ಕಿಸಬಹುದು. ಇದುವರೆಗೆ ಪ್ರಕಟಣೆ ಕೇಳಿದಿರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ವಿ ಹರಿಕೃಷ್ಣ ಸಂಗೀತ ನಿರ್ದೇಶನದ ಏನೋ ಒಂಥರ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಶ್ವೇತಾ.

0: दिल खुश
1: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
2: ಕೇಳುಗರಿಂದ ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಯುವವಾಣಿ ಇನ್ಫೋಟೆಕ್ ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ. 8:30 ಗಜಲ್ಗಳನ್ನು ಕೇಳಬಹುದು. ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಹೇಮಂತ್ ಹಾಗೂ ಐಶ್ವರ್ಯ ಅವರು ಹಾಡಿರುವ ಅಪ್ಪು ಪಪ್ಪು ಚಿತ್ರದ ಗೀತೆ, ಕೆ ರಾಮನಾರಾಯಣ್ ಅವರು ಬರೆದಿರುವ ಗೀತೆಗೆ ಹಂಸಲೇಖ ಅವರ ಸಂಗೀತವಿದೆ.

ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಬಹುದು. ಆಕಾಶವಾಣಿ ಹಾಸನ ಈಗ ವೇಳೆ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗುವುದು.

ಪ್ರೀತಿಯ ಕೇಳುಗರೆ, ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ, ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 5:05. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ಬಾನುಲಿ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಕೇಳುಗರೆ, ಇದು ನಿಮ್ಮ ಭಾವನೆಗಳಿಗೆ ನಮ್ಮ ಸ್ಪಂದನೆ, ನಿಮ್ಮ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ, ನಿಮ್ಮ ಸಂದೇಶಗಳಿಗೆ ನಮ್ಮ ಸಂಗೀತದ ಉಡುಗೊರೆ ಅಂತ ಹೇಳ್ತಾ ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸೋಣ ತಮ್ಮೆಲ್ಲರ ಒಲವಿನ ಅನುಮತಿಯೊಂದಿಗೆ. ಹಾಗಿದ್ರೆ ಮೊದಲ ಸಂದೇಶವನ್ನ ಓದುವಂತ ಸಮಯ. ಮೊದಲ ಸಂದೇಶ ಯಾರು, ಎಲ್ಲಿಂದ ರವಾನೆ ಮಾಡಿದ್ದಾರೆ, ಅವರಿಗೆ ಇಷ್ಟವಾದಂತಹ ಗೀತೆ ಯಾವುದು ಅಂತ ಹೇಳಿ ನೋಡೋಣ. ಮೊದಲ ಸಂದೇಶ ರವಾನೆಯಾಗಿದೆ ಹಾಸನದ ವಿದ್ಯಾನಗರದಿಂದ. ಸಂದೇಶವನ್ನ ರವಾನಿಸಿದ್ದಾರೆ ಶಾಲಿನಿ, ರಘು, ಗ್ರೀಷ್ಮ ಮತ್ತೆ ಸೋನು. ಇವರೆಲ್ಲರೂ ಕೂಡ ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ರಥಸಪ್ತಮಿ ಚಿತ್ರದ ಗೀತೆ. ಖಂಡಿತ ಶಾಲಿನಿಯವರೇ, ನಿಮ್ಮ ಆಸೆಯಂತೂ ಖಂಡಿತ ನಿರಾಸೆ ಆಗಲ್ಲ ಅಂತ ಹೇಳ್ತಾ ನಿಮಗಾಗಿ ನಿಮ್ಮ ನೆಚ್ಚಿನ ಗೀತೆಯನ್ನು ಬಿತ್ತರ ಮಾಡ್ತಾ ಇದ್ದೀವಿ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರಿಂದ, ಸಾಹಿತ್ಯ ಜಿ ಉದಯಶಂಕರ್ ಅವರದು. ನಿಮ್ಮ ನೆಚ್ಚಿನ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಕೇಳಿದರೆ ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಆರಂಭಕ್ಕೆ.

ಒಂದು ಸೊಗಸಾದ ಗೀತೆಯನ್ನು ಕೇಳಿಸ್ಕೊಂಡ್ರಿ ರಥಸಪ್ತಮಿ ಚಿತ್ರದಿಂದ. ಹಾಗಿದ್ರೆ ಮುಂದಿನ ಸಂದೇಶವನ್ನು ತೆಗೆದುಕೊಳ್ಳೋಣ. ಮುಂದಿನ ಸಂದೇಶ ರವಾನೆಯಾಗಿದೆ ಚಿಕ್ಕಮಗಳೂರಿನಿಂದ. ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಶ್ರುತಿ ಬಿ ಎಂ ಅವರು. ಹಾಗೆ ಶ್ರುತಿ ಬಿ ಎಂ ಅವರು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ನಾಗಮಂಡಲ ಚಿತ್ರದ ಗೀತೆ. ಖಂಡಿತ ಶ್ರುತಿ ಅವರೇ, ನಿಮ್ಮ ಗೀತೆಯಂತೂ ಪ್ರಸಾರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ, ಗೋಪಾಲ್ ಯಜ್ಞಿಕ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಅಶ್ವಥ್ ಸಿ. ಶ್ರುತಿ ಅವರೇ, ನಿಮ್ಮ ನೆಚ್ಚಿನ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ಲದೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳಿದರೆ ಈಗಷ್ಟೇ ನಾಗಮಂಡಲ ಚಿತ್ರದ ಒಂದು ಇಂಪಾದ ಗೀತೆಯನ್ನ ಕೇಳಿಸ್ಕೊಂಡ್ರಿ. ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ಮುಂದಿನ ಸಂದೇಶವನ್ನು ಓದುವಂತ ಸಮಯ. ಮುಂದಿನ ಗೀತೆ ಚಿತ್ರ ಮತ್ತು ಮನು ಅವರ ಧ್ವನಿಯಲ್ಲಿ ಕರ್ಪೂರದ ಗೊಂಬೆ ಚಿತ್ರದ ಗೀತೆ. ಈ ಗೀತೆಯನ್ನು ಕೇಳುವ ಬಯಕೆಯೊಂದಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಅರಕಲಗೂಡು ತಾಲೂಕು ಮಾದಿಹಳ್ಳಿ ಗ್ರಾಮದಿಂದ ಮಧುಕುಮಾರ್ ಅವರು. ಮಧುಕುಮಾರ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.

ಕೇಳಿದ್ರೆ ಕರ್ಪೂರದ ಗೊಂಬೆ ಚಿತ್ರದ ಒಂದು ಇಂಪಾದ ಗೀತೆಯನ್ನು ತಾವು ಕೇಳಿಸಿಕೊಂಡ್ರಿ. ಹಾಗಿದ್ರೆ ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶ ರವಾನೆಯಾಗಿದೆ ಸಾಯಿರಾಮ್ ನಗರದಿಂದ ರವಿಯವರು. ರವಿಯವರು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ ಅದೇ ರಾಗ ಅದೇ ಹಾಡು ಚಿತ್ರದ ಗೀತೆ. ಖಂಡಿತ ರವಿಯವರೇ, ನಿಮ್ಮ ಆಸೆ ನಿರಾಸೆ ಆಗಲ್ಲ, ನಿಮ್ಮ ಗೀತೆಯಂತೂ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಅಳವಡಿಸಿದ್ದಾರೆ ಶಂಕರ್ ಗಣೇಶ್. ನಿಮ್ಮಿಷ್ಟದ ಗೀತೆ ಬಿತ್ತರ ಹಾಕ್ತಾ ಇದೆ, ಕೇಳಿ ಆನಂದಿಸಿ.

ಕೇಳುಗರೆ, ಇದು ನಿಮ್ಮ ಹಂಬಲದ ಬೆಂಬಲದ ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ಹಾಗಿದ್ರೆ ಇನ್ನು ಮುಂದೆ ಕೇಳೋಣ ಜಯಚಂದ್ರನ್ ಅವರು ಹಾಡಿರುವ ಮಾನಸ ಸರೋವರ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ವಿಜಯಭಾಸ್ಕರ್ ಅವರಿಂದ, ಸಾಹಿತ್ಯ ಎಂಎನ್ ವ್ಯಾಸರಾವ್ ಅವರದು. ಈ ಗೀತೆಯನ್ನು ಕೇಳುವ ತವಕದೊಂದಿಗೆ ಸಂದೇಶವನ್ನ ಕಳುಹಿಸಿದ್ದಾರೆ ಹಾಸನದ ತಣ್ಣೀರು ಹಳ್ಳದಿಂದ ಬಿಎನ್ ಧ್ರುವಕುಮಾರ್. ಧ್ರುವಕುಮಾರ್ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರಾಗ್ತಾ ಇದೆ, ಕೇಳಿ ಆನಂದಿಸಿ.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಪ್ರೀತಿಯ ಕೇಳಿದರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ಸಂದೇಶ ಮೇಘ ಸಂಗೀತಕ್ಕೆ ಸ್ವಾಗತವನ್ನ ಕೋರುತ್ತಾ ಮುಂದಿನ ಸಂದೇಶವನ್ನು ಓದುವಂತ ಸಮಯ. ಮುಂದಿನ ಸಂದೇಶ ರವಾನೆಯಾಗಿದೆ ಕಡೂರು ತಾಲೂಕು ನಿಡಘಟ್ಟದಿಂದ ಸುವರ್ಣ ಮುತ್ತುರಾಣಿ ಹನುಮಯ್ಯ. ಅವರೆಲ್ಲರೂ ಕೂಡ ನಮಗೋಸ್ಕರ ಅಂಜದ ಗಂಡು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಸರ್ ಅಂತ ಹೇಳಿ ಕೇಳ್ಕೊಂತ ಇದ್ದಾರೆ. ಖಂಡಿತ ಸುವರ್ಣ ಅವರೇ, ನಿಮ್ಮ ನೆಚ್ಚಿನ ಗೀತೆಯಂತೂ ಬಿತ್ತರಾಗುತ್ತೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್. ಸಂಗೀತ ಸಂಯೋಜನೆ ಹಂಸಲೇಖ ಅವರಿಂದ, ಸಾಹಿತ್ಯ RN ಜಯಗೋಪಾಲ್ ಅವರದು. ನಿಮ್ಮಿಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಕೇಳಿದರೆ ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ಇನ್ನು ಮುಂದೆ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ. ಈ ಗೀತೆಯನ್ನು ಕೇಳುವ ತವಕದೊಂದಿಗೆ

ಸಂದೇಶವನ್ನ ರವಾನಿಸಿದ್ದಾರೆ. ಹೊಳೆನರಸೀಪುರ ತಾಲೂಕು ಹಿರೇಬಿಳುಗುಲಿ ಗ್ರಾಮದಿಂದ ಶಿವಾನಂದ, ಗುಂಡ, ನಾಗೇಶ, ಯಶಸ್ವಿ, ಮಮತಾ, ಪ್ರಭು ಮತ್ತು ಹೇಮಂತ್. ಶಿವಾನಂದ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಯಾರೇ ನೀನು ಚೆಲುವೆ ಚಿತ್ರದ ಒಂದು ಪ್ರೇಮಮಯ ಗೀತೆಯನ್ನು ತಾವು ಕೇಳಿಸಿಕೊಂಡ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಇನ್ನು ಮುಂದೆ ಕೇಳೋಣ. ಬೆಂಗಳೂರಿನ ದಾಸನಪುರದಿಂದ ಸಂದೇಶ.

ಕಳುಹಿಸಿದ್ದಾರೆ ರೋಹಿತ್ ಅವರು. ರೋಹಿತ್ ಅವರು ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕ್ಷೀರಸಾಗರ ಚಿತ್ರದ ಗೀತೆ. ಖಂಡಿತ ರೋಹಿತ್ ಅವರೇ, ನಿಮ್ಮನ್ನ ನಿರಾಸೆ ಮಾಡಲ್ಲ, ನಿಮ್ಮ ಗೀತೆಯಂತೂ ಪ್ರಸಾರ ಆಗುತ್ತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನ ಅಳವಡಿಸಿದ್ದಾರೆ ಹಂಸಲೇಖ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ. ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಬಡವರ ಬಂಧು ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರದು, ಸಾಹಿತ್ಯ ಜಿ ಉದಯಶಂಕರ್ ಅವರದು. ಈ ಗೀತೆಯನ್ನು ಕೇಳಲು ಆಸೆಪಟ್ಟು ಸಂದೇಶವನ್ನು ರವಾನಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್. ಅಮೃತ ಅವರೇ, ನಿಮ್ಮ ಇಷ್ಟದ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಬಡವರ ಬಂಧು ಚಿತ್ರದ ಒಂದು ಭಾವನಾತ್ಮಕ ಗೀತೆಯನ್ನ ಕೇಳಿಸಿಕೊಂಡ್ರಿ. ನಿಮ್ಮ ಸಂದೇಶ ಮೇಘ ಸಂಗೀತದಲ್ಲಿ ಕೊನೆಯದಾಗಿ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಕಲ್ಯಾಣಿ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಕೆ ಕಲ್ಯಾಣ್ ಅವರಿಂದ. ಈ ಗೀತೆಯನ್ನು ಕೇಳಲು ಇಷ್ಟಪಟ್ಟು ಸಂದೇಶವನ್ನ ರವಾನಿಸಿದ್ದಾರೆ ಹಾಸನದಿಂದ ಹೆಚ್ ಜೆ ದೇವರಾಜ್, ಎಸ್ಎಂ ಶೋಭಾ, ಶ್ರದ್ಧಾ, ಸಮರ್ಥ್. ತಮ್ಮೆಲ್ಲರಿಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಬಿತ್ತರ ಆಗ್ತಾ ಇದೆ, ಕೇಳಿ.

ಆತ್ಮೀಯ ಕೇಳುಗರೆ, ಇದಾಗಿತ್ತು ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ. ಸಂದೇಶಗಳನ್ನು ರವಾನಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಸಮಯದ ಅಭಾವದಿಂದ ತಮ್ಮೆಲ್ಲರ ಸಂದೇಶಗಳನ್ನು ಓದಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇಂದಿನ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನು ಮುಗಿಸೋಣ.

ಆಕಾಶವಾಣಿ ಹಾಸನ ಕೇಳಿದರೆ ಈಗ ಅಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ, ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ಇನ್ಫೋಟೆಕ್, ಪ್ರಸ್ತುತಿ ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. ಇನ್ನು 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ, ರೇಡಿಯೋ ರೂಪಾಂತರ ಎಚ್ಎಸ್ ಪಾರ್ವತಿ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. ಇನ್ನು 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಬಿತ್ತರವಾಗಲಿದೆ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರೊಫೆಸರ್ ವಿ ನರಹರಿ ಅವರಿಂದ, 6:35, 6:50 ಮತ್ತು 7:15 ಭಾವಗೀತೆಗಳ ಪ್ರಸಾರ, 7:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 7:45 ನೋವು ರಹಿತ ಹೆರಿಗೆ, ಈ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭವ್ಯ ಸುನೀಲ್ ವಯ್ಯಾರ್, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಂತರ ಸವಿಗಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ಗಾಂಧಿ ಸ್ಮೃತಿ, ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 8:45 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. 9:00 ಕೇಳಿ ಚಿತ್ರ ಚೈತ್ರ. 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. 10:30 ವಾಟ್ಸಪ್ ಗೀತೆಗಳು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಷಗಿರಿ ರಾವ್ ಎಸ್ ಅವರ ವಯೋಲಿನ್ ವಾದನ. ಇನ್ನು 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 12:35 ಆರೋಗ್ಯ ಕಾರ್ಯಕ್ರಮ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಸುವರ್ಣ, ಶಿವಾನಂದ್ ನಾಯಕ್ ಮತ್ತು ರೂಪಗೌಡ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 1:20 ಭಾವಗೀತೆಗಳು, 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ. 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ. 4:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಭರೋ ಕಹಾನಿ. 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ

0: ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಪ್ರಾಯೋಜಕರು ಕೃಷಿ ನಿರ್ದೇಶಕರು ಶೇಷಾದ್ರಿ ರಸ್ತೆ ಬೆಂಗಳೂರು. 7:20 ಕೃಷಿ ಲೋಕ, 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಯುವವಾಣಿಯಲ್ಲಿ ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಸ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದಿಂದ. 10:00 ಮಧುರ ಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾದಾ ಚಲ್ ಬಿತ್ತರವಾಗಲಿದೆ. ಕೇಳುಗರೆ, ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: The exemption is in line with the government's efforts to promote domestic electronics manufacturing under the PLI scheme. The Gujarat government today launched the Viksit Gujarat Data Centre Policy 2026-29 in Gandhinagar. The policy aims to establish Gujarat as India's leading data centre and artificial intelligence hub by targeting up to 8 gigawatts of data centre capacity. The southwest monsoon has covered the entire country today by further advancing into the remaining parts of Rajasthan, Haryana, Punjab and the North Arabian Sea. Incessant rain since last night in several areas of Delhi and adjoining areas has affected the normal life, causing waterlogging in various places and affecting traffic movement. In Uttarakhand, incessant rainfall and landslides have disrupted traffic on several national highways and rural link roads in the hill districts. In men's cricket, India will face England in the fourth T20 International of the five-match series at the County Ground in Bristol tonight at 10 p.m. Indian Standard Time. Indian team trailed the series 0-2. In Wimbledon tennis, American player Coco Gauff will face Karolina Muchova of Czech Republic in the first semi-final of women's singles this evening. Later in the second semi-final, Ukraine's Marta Kostyuk will take on Czech player Linda Noskova. In FIFA World Cup, France will face Morocco in the first quarterfinal at Boston at 1:30 a.m. Indian time tonight. And with that, we end this news bulletin.
1: Akashavani Hasana Seva Mahiti.
2: GRP Jewelers ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ
3: ಕೇಳುಗರೆ ಇದೊಂದು ಪ್ರಕಟಣೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯಲ್ಲಿರುವ ಜವಾಹರ ನವೋದಯ ವಿದ್ಯಾಲಯ 2027-28 ಸಾಲಿನಲ್ಲಿ 6ನೇ ತರಗತಿಗೆ ಸೇರಬಯಸುವ ವಿದ್ಯಾರ್ಥಿಗಳು ಹಾಸನ ಜಿಲ್ಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು https://cbseitms.rcil.gov.in/nvs ಆ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ನೋಂದಾಯಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2026. ಪ್ರವೇಶ ಪರೀಕ್ಷೆಯು ದಿನಾಂಕ 28/11/2026 ಶನಿವಾರದಂದು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿದ್ದು, ಜಿಲ್ಲೆಯಲ್ಲಿನ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಹಾಗೂ ದಿನಾಂಕ 1/5/2015 31/7/2017 ಒಳಗೆ ಜನಿಸಿರುವ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಈ ವಿದ್ಯಾಲಯದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ವ್ಯಾಸಂಗ ಮಾಡಬಹುದು ಮತ್ತು ವ್ಯಾಸಂಗ ಮಾಡುವ ಮಕ್ಕಳಿಗೆ ಉಚಿತ ವಸತಿ ಮತ್ತು ಸಹಶಿಕ್ಷಣ, ಬಾಲಕ ಬಾಲಕಿಯರಿಗೆ ಬೇರೆ ವಸತಿ ಗೃಹಗಳು, ಆಹಾರ ವ್ಯವಸ್ಥೆ, ಕ್ರೀಡೆ ಮತ್ತು ವ್ಯಾಯಾಮ, ಆರೋಗ್ಯಕರ ವಾತಾವರಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಲಯದಲ್ಲಿ ಹೆಲ್ಪ್ ಡೆಸ್ಕ್ ತೆರೆದಿದ್ದು 9481865429 ಅಥವಾ 86184293888 ಈ ನಂಬರ್ಗೆ ಕರೆ ಮಾಡುವ ಮೂಲಕ ಇದರ ಸದುಪಯೋಗವನ್ನು ಪೋಷಕರು ಪಡೆದುಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ.
4: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ

0: ಸಾಮಾನ್ಯ ಪದವಿ ಮಟ್ಟದ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಮಾತ್ರ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಶೇಕಡಾ 75% ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗದವರಿಗೆ ಒಬಿಸಿ ಶೇಕಡಾ 25% ಸೀಟು ಲಭ್ಯವಿರುತ್ತದೆ. ಉಚಿತ ಪ್ರವೇಶ ಪಡೆಯಲು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ ಎಸ್ಎಚ್ಪಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಈ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ಅರ್ಜಿಗಳನ್ನು ದಿನಾಂಕ 6/7/2026 ದಿನಾಂಕ 30/7/2026 ಸಲ್ಲಿಸಬಹುದಾಗಿದೆ. ಅರ್ಜಿಗಳು ಎಸ್ಎಚ್ಪಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಲಿಂಕ್ https://shp.karnataka.gov.in/ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಆಕಾಶವಾಣಿ ಹಿಂಭಾಗ, ಹಾಸನ. ದೂರವಾಣಿ ಸಂಖ್ಯೆ 08172268373 ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:15:40. ಕೇಳುಗರೆ ಇನ್ನು ಮುಂದೆ ಆಲಿಸಿ ಭಾವಗೀತೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ರಾಜು ಅನಂತಸ್ವಾಮಿಯವರು ಹಾಡಿರುವ ದರಾ ಬೇಂದ್ರೆಯವರ ರಚನೆ, ಇಳಿದುಬ ತಾಯೆ ಇಳಿದುಬ.
4: ಇಳಿದು

0: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
1: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
2: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ August 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ಭಾವಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ. KS ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಸುನೀತಾ ಅನಂತಸ್ವಾಮಿ. ದೇವ ನಿನ್ನ ಮಾಯಗಂಜಿ ನಡುಗಿ ಬಾಡೆನು, ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಪ್ರಕಾರ ಪಿ ಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ದಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು, ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡುಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡುಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡುಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ

0: ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ ಚಾರ್ಮಾಡಿ ಘಾಟ್ ಭಾಗದ ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08262238950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94808050500. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಹಾಸನ ಎಫ್ಎಂ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೈಟೆಕ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. 8 ಗಂಟೆಗೆ ಯುವವಾಣಿಯಲ್ಲಿ ಇನ್ಫೋಟೆಕ್ ಪ್ರಸ್ತುತಿ, ಸ್ವರ್ಣದಾಸ್ ಮತ್ತು ಲಿಖಿತ ಎಂಪಿ. 8:30 ಗಜಲ್ಗಳ ಪ್ರಸಾರ. 9 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ನಾಟಕ ಭವತಿ ಭಿಕ್ಷಾಂದೇಹಿ ಕೇಳದಿತ್ತೀರ. 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ ಬಿತ್ತರವಾಗಲಿದೆ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಾ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237840889 ಸ್ಟಿಡ್ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10,00,000 ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು, ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು, ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು, ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ, ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್,

0: ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದುಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ ಶೇಕಡ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ದಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 cm, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ

0: ಕೇರಿ ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಾಸನ ಎಫ್ಎಂ

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಕೃಷಿ ಕಂಕಣ. ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ನಮ್ಮ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
1: ಆಲಿಸಿ ಕೃಷಿ ಕಂಕಣ.

0: ಆತ್ಮೀಯರೈತ ಬಾಂಧವರೇ, ಹಾಸನದ ಕೃಷಿ ಇಲಾಖೆ ಪ್ರಾಯೋಜನೆ ಮಾಡಿರುವ ಪ್ರಾಯೋಜಿತ ಬಾನುಲಿ ಸರಣಿ ಕೃಷಿ ಕಂಕಣ ಈಗಾಗಲೇ 16 ಕಂತುಗಳಲ್ಲಿ ಪ್ರಸಾರವನ್ನು ಕಂಡು ಇಂದು 17ನೇ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು, ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ನೀವು ಆಲಿಸಬಹುದು. ತಾವುಗಳು ಇದುವರೆಗೆ ಈ ಸರಣಿಯಲ್ಲಿ ಸಾಕಷ್ಟು ಕೃಷಿಗೆ ಪೂರಕವಾದಂತಹ ವಿಚಾರಗಳನ್ನು ಗಮನಿಸಿಕೊಳ್ತಾ ಕೇಳ್ಕೊಳ್ತಾ ಬಂದಿದ್ದೀರಿ, ಹಾಗೇನೆ ಅವುಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಿದೆ. ಈ ಸರಣಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಕೃಷಿಗೆ ಪೂರಕವಾದಂತಹ ಸಾಕಷ್ಟು ವಿಚಾರಗಳನ್ನು ಮಾಡಿಕೊಟ್ಟಿದ್ದಾರೆ. ರಸಗೊಬ್ಬರಗಳನ್ನು ನಾವು ಯಾವ ರೀತಿ ಬಳಕೆಯನ್ನು ಮಾಡಿಕೊಳ್ಬೇಕು, ಇನ್ನು ಕೇಂದ್ರ ಪುರಸ್ಕೃತ ವಿವಿಧ ಕೃಷಿ ಯೋಜನೆಗಳು ಯಾವೆಲ್ಲ ಇದಾವೆ, ಈ ಕುರಿತಂತಹ ವಿಚಾರಗಳು, ಹಾಗೆಯೇ ಸುಧಾರಿತ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಮಾಡಬೇಕು, ಮಣ್ಣು ಮತ್ತು ನೀರಿಗೆ ಯಾವ ರೀತಿ ಒತ್ತನ್ನು ಕೊಡಬೇಕು, ಹೀಗೆ ಹಲವಾರು ವಿಚಾರಗಳು ಈ ಸರಣಿಯಲ್ಲಿ ಮೂಡಿಬಂದಿದೆ. ತಮಗೆ ತಿಳಿದಿರುವ ಹಾಗೆ ಈ ಸರಣಿಯ ಕಡೆಯಲ್ಲಿ ವಿಚಾರಕ್ಕೆ ಪೂರಕವಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸುವ ಆಯ್ದ ಶ್ರೋತೃಗಳಿಗೆ ಕೃಷಿ ಇಲಾಖೆ ಬಹುಮಾನವನ್ನು ಕೂಡ ನೀಡುತ್ತೆ. ಹಾಗಾಗಿ ತಾವು ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು, ಈ ಕುರಿತಂತಹ ವಿಚಾರಗಳನ್ನು.
1: ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನದ ಕಾರ್ಯಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು

0: ವಿಜ್ಞಾನಿಗಳು ಯಾವಾಗಲೂ ಹೇಳುವಂತಹ ಒಂದು ಕೆಲಸ ಏನು ಅಂತ ಹೇಳಿದರೆ, ಮಣ್ಣು ಮತ್ತು ನೀರು ಇವೆರಡನ್ನೂ ಕೂಡ ಸಂರಕ್ಷಣೆಯನ್ನು ಮಾಡಬೇಕು. ಸಂರಕ್ಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನಾವು ಒಳ್ಳೆಯ ಒಂದು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನು ಏನೆಲ್ಲ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸಿಕೊಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಅಂತ ಅಂದರೆ ಏನು, ಜಲಾನಯನ ಕಾರ್ಯಕ್ರಮಗಳು ಅಂತ ಅಂದರೆ ಏನು, ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಜಲಾನಯನ ಕಾರ್ಯಕ್ರಮಗಳು ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ, ನಮ್ಮ ಹೊಲ ಜಮೀನಿನ ತಾಕಿನ ಮಟ್ಟದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಮಣ್ಣು ಮತ್ತು ನೀರು ಎರಡನ್ನೂ ಕೂಡ ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಬಗ್ಗೆ ಹೆಚ್ಚು ಒತ್ತನ್ನು ನೀಡಿ ತಾವು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಏನು ಸರ್ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಅಂತ ಅಂದರೆ?
1: ಓಕೆ, ಈಗ ನಮಗೆ ಲಭ್ಯ ಇರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದರೆ ಮಣ್ಣು, ನೀರು ಮತ್ತು ಗಾಳಿ. ಈಗ ಮಾನವನಿಗೆ ಇರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಇವು ಮೂರೇ. ಅದರಲ್ಲೂ ನಮಗೆ ಕೃಷಿಗೆ ಬಹಳಷ್ಟು ಪ್ರಮುಖವಾಗಿ ಬೇಕಾಗ್ತಕ್ಕಂಥದ್ದು ಮಣ್ಣು ಮತ್ತು ನೀರು. ಮಣ್ಣು ಮತ್ತು ನೀರು ಇಲ್ಲದ ಕೃಷಿಯನ್ನು ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಂಗಾಗಿ ಮಣ್ಣು ಸಹ ಇಂಪಾರ್ಟೆಂಟು, ನೀರು ಸಹ ಬಹಳ ಪ್ರಾಮುಖ್ಯವಾದಂಥದ್ದು. ಮಣ್ಣು ಆ್ಯಸ್ ಎ ಮೀಡಿಯಾ ಅಂದರೆ ನೀವು ಎಲ್ಲಿ ಬೇಸಾಯ ಮಾಡಲಿಕ್ಕೆ ಸಾಧ್ಯ, ಮಣ್ಣಿನಲ್ಲೇ ಬೇಸಾಯ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಮಣ್ಣು ಬಹಳ ಇಂಪಾರ್ಟೆಂಟ್. ಇದನ್ನು ಯಾವುದೇ ಮಣ್ಣಿಗೆ ಬೇರೆ ಏನು ತೊಂದರೆ ಆಗದ ರೀತಿಯಲ್ಲಿ ಬಹಳ ವೈಜ್ಞಾನಿಕವಾಗಿ ಹೇಗೆ ಕಾಪಾಡ್ಕೋಬೇಕು ಮತ್ತು ಅದನ್ನ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಏನು ಅಂತ ಹೇಳಿದ್ರೆ, ನಮ್ಗೆಲ್ರಿಗೂ ಗೊತ್ತಿದೆ ಮಣ್ಣಿನ ಮೇಲ್ಪದರ ಏನಿದೆ ಅದು ಬಹಳ ಫಲವತ್ತಾದ ಮಣ್ಣು ಅಂತೇಳಿ ಅಂತ. ಹಂಗಾಗಿ ಮಣ್ಣನ್ನು ಕೊಚ್ಚಿ ಹೋಗದಂತೆ ನೀವು ಸ್ವಲ್ಪ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ ನಾವೆಲ್ಲ ರೈತರಿಗೆ ಹೇಳ್ತಾ ಇರ್ತೇವೆ. ಅಂದರೆ ಫಲವತ್ತಾದ ಮಣ್ಣು ಕೊಚ್ಕೊಂಡು ಎಲ್ಲೋ ಹೋಗಬಾರ್ದು ಅಂತ. ಅದೆಲ್ಲೋ ಅಫ್ಕೋರ್ಸ್ ಅದು ನದಿ ಸೇರುತ್ತೆ, ಡ್ಯಾಮ್ ಸೇರುತ್ತೆ. ಉದಾಹರಣೆಗೆ ಮುಂದೋಗ ಅದು ಡ್ಯಾಮ್ ಸೇರಿತು ಅಂದರೆ ಯಾರಿಗೂ ಉಪಯೋಗ ಇಲ್ಲ. ಹಂಗಾಗಿ ಉಳೆತ್ವ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ತಿರ್ತಾರೆ ಅಂದರೆ ಫಲವತ್ತಾದ ಮಣ್ಣಿದೆ ಸೇರಿದೆ ಅದನ್ನ ತಂದು ಮತ್ತೆ ಇಲ್ಲಿಗೆ ಹಾಕಬೇಕು ಅನ್ನೋ ಪ್ರಯತ್ನ ಸರ್ಕಾರದಿಂದ ನಡೀತಾ ಇರುತ್ತೆ. ಈ ಕೆಲಸವನ್ನ ರೈತರು ವೈಯಕ್ತಿಕವಾಗಿ ಮಾಡ್ತಾ ಇರ್ತಾರೆ. ಇದು ಒಂದು. ಇನ್ನ ನೀರಿಗೆ ಬಂತು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ನಮ್ಮ ಭೂಮಿಯ 75% ಭಾಗ ನೀರೇ ಇದೆ ಅಂತೇಳಿ ಗೊತ್ತಿದೆ. ಆದ್ರೆ ವ್ಯವಸಾಯಕ್ಕೆ ಉಪಯೋಗ ಆಗುವಂತ ನೀರೆಷ್ಟು? ಈಗ ಉದಾಹರಣೆಗೆ ಇರ್ತಕ್ಕಂಥ 75% ನೀರಲ್ಲಿ ಈ ಸಾಗರಗಳಲ್ಲಿ ಅಂದ್ರೆ ನಮ್ಮ ಸಮುದ್ರಗಳಲ್ಲಿ 97.37% ನೀರು ಸಾಗರದಲ್ಲೇ ಇದೆ. ಅಂದ್ರೆ ಅದು ನಮಗೆ ಕೃಷಿ ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ಧ್ರುವ ಪ್ರದೇಶದ ಹಿಮಗಡ್ಡೆ 2.01% ಧ್ರುವ ಪ್ರದೇಶದ ಹಿಮಗಡ್ಡೆಯಲ್ಲಿ ನೀರು ಅಲ್ಲಿ ಸಂಗ್ರಹ ಆಗಿದೆ. ಅದು ನಮಗೆ ಸದ್ಯಕ್ಕೆ ಉಪಯೋಗ ಇಲ್ಲ. ಅದು ಯಾವಾಗ ಅದು ಕರಗಿ ಸ್ವಲ್ಪ ನೀರಾಗಿ ನದಿಗಳ ಮೂಲಕ ಬಂತು ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಉಪಯೋಗ ಆಗಬಹುದು ಹೊರತು, ಬಟ್ ಅದು ಕರಗೋದು ಕೂಡ ಒಳ್ಳೇದಲ್ಲ. ಇಡೀ ಜಗತ್ತಿನ ಈ ಸೃಷ್ಟಿಯ ದೃಷ್ಟಿಯಿಂದ ಅದು ಕರಗೋದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಅದು ನಮಗೆ ಗೊತ್ತಿದೆ. ಇನ್ನು ಉಳಿದಿದ್ದೆಷ್ಟು? ಅಂತರ್ಜಲ ಮತ್ತು ಮಣ್ಣಿನ ತೇವಾಂಶ 0.58%.
0: ಓಹೋ.
1: ಇನ್ನು ಸರೋವರ ಮತ್ತು ನದಿಗಳಲ್ಲಿ 0.03%.
0: ನಮ್ಮ ಬಳಕೆಗೆ ಲಭ್ಯ
1: ಎಲ್ಲ ಇರುವಂತದ್ದು 0.61%. ಅಂದ್ರೆ ನಾವು ಮನುಷ್ಯ ನಾವೇನು ಉಪಯೋಗ ಮಾಡ್ತೀವಲ್ಲ, ಇದು ತುಂಬಾ ಚೆನ್ನಾಗಿದೆ, ಈ ನೀರನ್ನ ನಾವು ಯೂಸ್ ಮಾಡಬಹುದು ಅಂತ. ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಒಂದು ದಿವಸಕ್ಕೆ 50-130 liters ಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಇದೆ. ನಮ್ಮ ಕೃಷಿಗೂ ಬೇಕಾಗುವಂಥದ್ದು ಅದೇ ನೀರೇ. ಹಂಗಾಗಿ ನೀರಿಂದು ಮಹತ್ವ ಬಹಳ ಇದೆ. ನೀರನ್ನ ನಾವು ಸಂರಕ್ಷಣೆ ಮಾಡಿ ಸರಿಯಾದ ವಿಧಾನದಲ್ಲಿ ಬಳಸ್ಕೊಳ್ಳಿಲ್ಲ ಅಂತೇಳಿ ಹೇಳಿದ್ರೆ ಮುಂದೆ ಬಹಳ ವಿಪತ್ತನ್ನು ನಾವು ಎದುರಿಸ್ತೇವೆ ಮತ್ತು ಯಾವುದೇ ಬೆಳೆ ತುಂಬಾ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಾವು ಮಣ್ಣನ್ನು ಕೂಡ ಸಂರಕ್ಷಣೆ ಮಾಡ್ಕೋಬೇಕು, ನೀರನ್ನು ಕೂಡ ಸಂರಕ್ಷಣೆ ಮಾಡಬೇಕು. ಒಂದೇನು ಅಂತಂದ್ರೆ ಮಳೆ ನಮಗೆ ಮೂಲ ಯಾವುದು ನೀರಿಗೆ ಅಂತೇಳಿ ಹೇಳಿದ್ರೆ ಮಳೆ ರೂಪದಲ್ಲಿ ಬರಬೇಕು. ಈಗ ಸುಮಾರು 1 acre ಒಂದ್ ಇಂಚ್ ಮಳೆ ಬಿತ್ತು ಅಂತೇಳಿ ಹೇಳಿದ್ರೆ ಸುಮಾರು 1,00,000 liters 1,400,000 liters ಅಂತೇಳಿ ಒಂದು ಲೆಕ್ಕಾಚಾರ ಇದೆ. ಅಷ್ಟನ್ನ ನಾವು ಸಂಗ್ರಹ ಮಾಡಬಹುದು. ನೀವು ಲೆಕ್ಕ ಹಾಕಿ 1 acre 1 inch ಮಳೆ ಅಷ್ಟೇ 2.5 centimeters ಮಳೆ ಬಿತ್ತು ಅಂತೇಳಿ ಹೇಳಿದ್ರೆ 1,00,000 liters ನೀರು ಸಂಗ್ರಹ ಆಗ್ತದೆ ಅಂತೇಳಿ. ಈಗ ಉದಾಹರಣೆಗೆ ನಮ್ಮ ಹಾಸನನೇ ತಕೊಂಡ್ರೆ ಸುಮಾರು 660,000 acres ಪ್ರದೇಶ ಭೌಗೋಳಿಕ ಪ್ರದೇಶ ಇದೆ. ಜೊತೆಗೆ ಒಂದು ಸಿಟಿ ಜಾಗ ಬಿಟ್ಟು ಬಿಡೋಣ ಬೇಕು. ಇನ್ನು ಮಿಕ್ಕಿದ್ದು ನಾವು ಬೆಳೆ ಬೆಳೀತಕ್ಕಂಥ ಪ್ರದೇಶ 490,000 ಅರೌಂಡ್ 1,500,000 acres ಅಂತೇಳಿ ಇಟ್ಕೊಂಡ್ರು

0: ಸಹಿತ 12.5 ಲಕ್ಷ ಎಕರೆ 12.5 ಲಕ್ಷ ಎಕರೆ ಮತ್ತೆ 1,400,000 ಒಂದು ಎಕರೆ ಪ್ರದೇಶ. ಅದು ಎಷ್ಟು? 1 ಇಂಚ್ ನೀರಿಗೆ ಅಂದ್ರೆ 2.5 ಸೆಂಟಿಮೀಟರ್ ನೀರಿಗೆ, ಇಷ್ಟು ನೀರಿಗೆ. ನಮ್ಮಲ್ಲಿ ವಾರ್ಷಿಕ ಸರಾಸರಿ ಮಳೆ ಆಗೋದೆಷ್ಟು? 1,413 ಮಿಲಿಮೀಟರ್. ಅಲ್ಲಿಗೆ 141 ಸೆಂಟಿಮೀಟರ್ ಮಳೆ ಆಗುತ್ತೆ. ಅಷ್ಟು ಪಟ್ಟು ನೀರನ್ನ ನಮಗೆ ಮಳೆ ನೀಡ್ತಾ ಇದೆ ಅಂತ ನಮ್ಮ ಹಾಸನ ಜಿಲ್ಲೆಗೆ. ಮಳೆಯ ರೂಪದಲ್ಲಿ ನಮಗೆ ಅಷ್ಟು ಪ್ರಮಾಣದ ನೀರು ಸಂಗ್ರಹ ಆಗ್ತಾ ಇದೆ. ಈ ಸಂಗ್ರಹ ಆದಂತ ನೀರನ್ನ ನಾವು ಬಹಳ ನಮ್ಮ ಅಗತ್ಯಕ್ಕೆ ತಕ್ಕಂತೆ, ಬೇಕಾದಂತೆ, ಅಂದ್ರೆ ಎಲ್ರಿಗೂ ಅನುಕೂಲ ಆಗೋದ ರೀತಿನಲ್ಲಿ ನಾವು ಅದನ್ನ ಬಳಸ್ಕೋಬೇಕು. ಒಂದೊಂದು ಬೆಳೆಗೆ ಒಂದೊಂದು ರೀತಿಯ ರಿಕ್ವೈರ್ಮೆಂಟ್ ಇರುತ್ತೆ. ಈಗ ಉದಾಹರಣೆಗೆ 1 ಕೆಜಿ ಭತ್ತ ತಯಾರಾಗಬೇಕು ಅಂದ್ರೆ 12,500 ಲೀಟರ್ ನೀರು ಬೇಕಾಗ್ತದೆ. ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮಲ್ಲಿ ಲಭ್ಯ ಇರತಕ್ಕಂಥ ನೀರನ್ನ ಬಹಳ ಜತನವಾಗಿ ಕಾಪಾಡಿಕೊಂಡು ಅದನ್ನ ನಾವು ಬಳಸಬೇಕು ಅಂತೇಳಿ. ಒಂದು ಕೋಳಿ ತನ್ನ ಇಡೀ ಜೀವಿತಾವಧಿಯೊಳಗೆ 450 ಲೀಟರ್ನ ಬಳಸತ್ತೆ ನೀರನ್ನ,
1: ಸ್ವಚ್ಛತೆ ಮತ್ತೆ
0: ಕುಡಿಯೋದು ಎಲ್ಲದು ಸೇರಿ. ಅದು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ದವಸ ಧಾನ್ಯ ತಿಂದಿರುತ್ತೆ. ಆಕ್ಚುಲಿ ಒಂದು ಎಮ್ಮೆ 1 ಲೀಟರ್ ಹಾಲನ್ನ ಕೊಡಬೇಕು ಅಂದ್ರೆ 4 ಲೀಟರ್ ನೀರನ್ನು ಕುಡಿಬೇಕು. ಈ ಲೆಕ್ಕಾಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟಕ್ಕೆಲ್ಲ ನಮಗೆ ನೀರು ಬೇಕಾಗುತ್ತೆ. ನಮಗೆ ಬೇಕು, ವೈಯಕ್ತಿಕವಾಗಿ ಹೇಳಿದೆ ನಾನು, 50-130 ಲೀಟರ್ ಬೇಕಾಗ್ತದೆ ಅಂತೇಳಿ. ಅಂತ ಜೊತೆಗೆ ನಮ್ಮೆಲ್ಲ ಬೆಳೆಗಳಿಗೆ ಬೇಕು, ಜೊತೆಗೆ ನಮ್ಮ ಜಾನುವಾರುಗಳಿಗೆ ಬೇಕು, ಪ್ರಾಣಿ ಪಕ್ಷಿಗಳಿಗೆ ಬೇಕು. ಈ ನೀರನ್ನ ನಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಳಿಲ್ಲ ಅಂತೇಳಿ ಹೇಳಿದ್ರೆ ಹೇಗೆ ನಡೆಯೋದಕ್ಕೆ ಸಾಧ್ಯ ಜಗತ್ತು? ಹಂಗಾಗಿ
1: ಈ ಸಂರಕ್ಷಣೆ ಅನ್ನುವಂಥದ್ದು
0: ಬಹಳ ಬೇಕಾಗುತ್ತೆ, ಮಾಡಲೇಬೇಕು.
1: ಈ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆಗೆ ಜಲಾನಯನ ಕಾರ್ಯಕ್ರಮಗಳು ಹೇಗೆ ಪೂರಕವಾಗಿರುತ್ತಾರೆ? ಜಲಾನಯನ ಕಾರ್ಯಕ್ರಮಗಳು ಅಂತ ಅಂದ್ರೆ ಏನು?
0: ಓಕೆ, ಈಗ ಒಂದು ಮಳೆ ಬೀಳುತ್ತದೆ, ಯಾವುದೇ ಒಂದು ಪ್ರದೇಶದಲ್ಲಿ ಮಳೆ ಬೀಳುತ್ತೆ. ಈಗ ಪ್ರಮುಖವಾಗಿ ಈಗ ಗುಡ್ಡ ಪ್ರದೇಶಗಳಿದ್ದಾವೆ, ಫಸ್ಟ್ ಮಳೆ ಅಲ್ಲಿಗೆ ಬೀಳುತ್ತದೆ ಅಂತ ಇಟ್ಕೊಳ್ಳೋಣ. ಅದು ಮುಂದೆ ಏನಾಗುತ್ತೆ, ಸಣ್ಣ ಕೊರಕಲಾಗಿ ಬರುತ್ತೆ, ಸಣ್ಣ ಕೊರಕಲಾಗಿ ಮುಂದೆ ಹಳ್ಳ ಆಗುತ್ತೆ, ನದಿ ಆಗುತ್ತೆ. ಈ ಕೊರಕಲು ಮತ್ತು ಈ ಕೊಳ್ಳಗಳಿಂದ ಬಂದಂತ ಹಳ್ಳಗಳಿಂದ ಬಂದಂತ ನೀರು ಯಾವುದೋ ಒಂದು ಕೆರೆಗೋ ಅಥವಾ ನದಿಗೋ ಸೇರುತ್ತೆ ಅಂತೇಳಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಹೆಂಗೆ ಬರ್ತದ ಅದು? ಬೇರೆ ಬೇರೆ ಇದರಲ್ಲಿ ಬಂದು ಒಂದು ಬಿಂದುವಿಗೆ ಬಂದು ಆ ಬಿಂದುವಿನ ಮುಖಾಂತರ ಒಂದು ನದಿಗೋ ಕೆರೆಗೋ ಸೇರ್ತವೆ ಅಲ್ವಾ. ಈ ಹರಿದು ಬರ್ತಕ್ಕಂತ ಒಟ್ಟಾರೆ ಪ್ರದೇಶ ನಾವು ಜಲಾನಯನ ಪ್ರದೇಶ ಅಂತೇಳಿ ಕರಿತೇವೆ.
1: ಮಳೆ ಬಿದ್ದು ಅದು ಎಲ್ಲಿವರೆಗೂ ಹರಿಯುತ್ತೋ ಅದನ್ನ
0: ಜಲಾನಯನ ಪ್ರದೇಶ. ಅದು ಬಂದು ಯಾವ್ದೋ ಒಂದು ಒಂದು ಜಾಗವನ್ನ ಸೇರಲೇಬೇಕು, ಕೆರೆ ಸೇರ್ಬೇಕು, ಇಲ್ಲ ದೊಡ್ಡ ಹಳ್ಳ ಸೇರ್ಬೇಕು, ಅಥವಾ ಒಂದು ನದಿಯನ್ನ ಸೇರ್ಬೇಕು. ಈ ಒಟ್ಟಾರೆ ಪ್ರದೇಶ ಏನಿದೆ ಅದನ್ನ ನಾವು ಜಲಾನಯನ ಪ್ರದೇಶ ಅಂತೇಳಿ ಹೇಳ್ತೇವೆ. ಈ ವಾರ್ತೆಯಲ್ಲಿ ಅಲ್ಲೆಲ್ಲ ನಮ್ಮ ರೈತರು ಕೇಳ್ತಾ ಇರ್ತಾರೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಸಂಭವಿಸುವ ಸಾಧ್ಯತೆ ಇದೆ ಅಂತೇಳಿ ಮಾತಾಡ್ತಾ ಇರ್ತಾರೆ. ಇದರ ಅರ್ಥ ಏನು ಅಂದ್ರೆ, ಕಾವೇರಿ ನದಿ ಹರಿದು ಬರ್ತಕ್ಕಂಥ ಬೇರೆ ಬೇರೆ ನದಿಗಳು, ಉಪನದಿಗಳು, ಹಳ್ಳಗಳು, ಕೊಳ್ಳಗಳು ಏನಿದ್ದಾವೆ, ಆ ಪ್ರದೇಶ ಎಷ್ಟಿದೆ ಅಷ್ಟೆಲ್ಲ ಪ್ರದೇಶವನ್ನ ನಾವು ಕಾವೇರಿ ಜಲಾನಯನ ಪ್ರದೇಶ ಅಂತೇಳಿ ಕರಿತೇವೆ. ಬೇಸಿನ್ ಅಂತೇಳಿ ನಮ್ಮ ಕರ್ನಾಟಕಕ್ಕೆ ಎರಡೇ ಬೇಸಿನ್, ಒಂದು ಕಾವೇರಿ ಬೇಸಿನ್ ಮತ್ತೊಂದು ಕೃಷ್ಣ ಬೇಸಿನ್. ಉತ್ತರ ಕೊಯ್ತು ಅಂತ ಹೇಳಿದ್ರೆ ಕೃಷ್ಣ ಬೇಸಿನ್. ನೀವು ಯಾವುದೇ ನದಿ ಬರಲಿ ಉತ್ತರದಲ್ಲಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರ ಆಗಿರ್ಬೋದು, ಭೀಮಾ ನದಿ ಆಗಿರ್ಬೋದು, ದೋಣಿ ನದಿ ಆಗಿರ್ಬೋದು, ಹಲವಾರು ನದಿಗಳು ಉತ್ತರ ಕರ್ನಾಟಕದಲ್ಲಿ ಹರಿತವೆ. ಅಲ್ಟಿಮೇಟ್ಲಿ ಎಲ್ಲಿ ಮನೆಗೆ ನಮಗೆ ಕೃಷ್ಣ ನದಿಯನ್ನೇ ಸೇರ್ತವೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಹಾರಂಗಿ ನದಿ ಆಗಿರ್ಬೋದು, ಕಬಿನಿ ನದಿ ಆಗಿರ್ಬೋದು, ಹೇಮಾವತಿ ನದಿ ಆಗಿರ್ಬೋದು, ಎಲ್ಲ ನದಿಗಳು ಕೊನೆಗೆ ಕಾವೇರಿ ನದಿಯನ್ನ ಸೇರ್ತಕ್ಕಂತ ನೈಸರ್ಗಿಕ ವ್ಯವಸ್ಥೆ ಇದೆ. ಇದೇನು ನಾವು ಮಾಡಿದ್ದಂತದಲ್ಲ, ಅದಲ್ಲ. ಹಂಗಾಗಿ ಈ ಎರಡು ಬೇಸಿನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದು. ನಾವು ಒಟ್ಟಾರೆ ಈ ಪ್ರದೇಶವನ್ನ ಜಲಾನಯನ ಪ್ರದೇಶ ಅಂತೇಳಿ ಅಂತೇವೆ.
1: ಈ ಜಲಾನಯನ ಪ್ರದೇಶದಲ್ಲಿ ನಡೀತಕ್ಕಂತ ಜಲಾನಯನ ಕಾರ್ಯಕ್ರಮಗಳು ಏನ್ ಸರ್ ಹಾಗಂತ ಅಂದ್ರೆ, ಏನೆಲ್ಲ ಚಟುವಟಿಕೆಗಳು ಅಲ್ಲಿ ನಡೆಯುತ್ತೆ?
0: ಎಸ್, ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ನಾವು ಬೇರೆ ಬೇರೆ ಸ್ಟ್ರಕ್ಚರ್ಗಳ ಮುಖಾಂತರ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನಾವು ಮಾಡ್ತಾ ಇರ್ತೇವೆ. ಓಕೆ, ಈಗ ಒಂದು ಪ್ರದೇಶದಲ್ಲಿ ನೀರು ಹರಿದು ಬರ್ತಾ ಇದೆ ಅಂತ ಹೇಳಿದ್ರೆ ಜಲಾನಯನ ಪ್ರದೇಶದಲ್ಲಿ, ಆ ಜಲಾನಯನ ಪ್ರದೇಶವನ್ನ ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಸಾಗುವಳಿಗೆ ಇರತಕ್ಕಂಥ ಭೂಮಿ ಇರ್ತದೆ, ಸಾಗುವಳಿಗೆ ಇಲ್ದಲೇ ಇರತಕ್ಕಂಥ ಭೂಮಿಯನ್ನು ಕೂಡ ಅಲ್ಲಿ ಇರುತ್ತೆ. ಜೊತೆಗೆ ನಮಗೆ ಹರಿದು ಬರ್ತದಲ್ಲ ಕೊಳ್ಳ, ಅದು ಜಲವಾಹಿನಿ ಅಂತೇಳಿ ಕರಿತೀವಿ ನಾವು. ಆ ಜಲವಾಹಿನಿಯ ಪ್ರದೇಶ ಕೂಡ ಇರುತ್ತೆ, ಅರ್ಧ ಬರ್ತಕ್ಕಂಥ ಕೊಳ್ಳದ ಪ್ರದೇಶ, ಹಳ್ಳದ ಪ್ರದೇಶ, ಇದೇನಿರ್ತದೆ. ಇದು 3 ಭಾಗ, ಸಾಗುವಳಿಗೆ ಯೋಗ್ಯ ಇರತಕ್ಕಂಥ ಭೂಮಿ, ಸಾಗುವಳಿಗೆ ಯೋಗ್ಯವಲ್ಲದ ಭೂಮಿ, ಜೊತೆಗೆ ನಮ್ಮ ಜಲವಾಹಿನಿ. ಜಲವಾಹಿನಿ ಅಂದ್ರೆ ಅದು ಹರಿದು ಬರ್ತಕ್ಕಂಥ ಹಳ್ಳ ಅಥವಾ ಕೊಳ್ಳ ಅಂತೇಳಿ ಹೇಳ್ಬೋದು. ಈಗ ಒಂದೊಂದಕ್ಕೆ ಒಂದೊಂದು ರೀತಿಯ ಉಪಚಾರಗಳನ್ನ ನಾವು ಮಾಡ್ತೇವೆ. ಅಂದ್ರೆ ಈಗ ಸಾಗುವಳಿ ಭೂಮಿಗೆ ಒಂದು ರೀತಿಯ ಉಪಚಾರ, ಸಾಗುವಳಿಗೆ ಯೋಗ್ಯವಲ್ಲದ ಭೂಮಿಗೆ ಮತ್ತೊಂದು ರೀತಿಯ ಉಪಚಾರ, ಜಲವಾಹಿನಿಗೆ ಮತ್ತೆ ಒಂದು ರೀತಿಯ

0: ಉಪಚಾರ. ಜಲವಾಹಿನಿಯನ್ನ ಮತ್ತೆ ನಾವು ಮೂರು ಭಾಗಗಳಾಗಿ ಮಾಡ್ಕೋತೇವೆ. ಒಂದು ಮೇಲುಸ್ತರ, ಮಧ್ಯಮ ಸ್ತರ ಮತ್ತು ಕೆಳಸ್ತರ. ಈ ಮೂರು ಸ್ತರಗಳನ್ನ ಮಾಡಿಕೊಂಡು ಸೊ ಅಲ್ಲಿಗೆ ಮೂರು ಭಾಗ, ಜಲವಾಹಿನಿಯೊಳಗೆ ಮತ್ತೆ ಮೂರು ಭಾಗ, ಮೇಲ್ಸ್ತರ, ಮಧ್ಯಮ ಸ್ತರ ಮತ್ತು ಕೆಳಸ್ತರ. ಈಗ ಉದಾಹರಣೆಗೆ ಸಾಗುವಳಿ ಭೂಮಿಗೆ ಏನೆಲ್ಲ ಉಪಚಾರಗಳನ್ನ ನಾವು ಮಾಡಬಹುದು ಅಂತೇಳಿ ಹೇಳಿದ್ರೆ, ನಾವು ಸಮಪಾತಳಿ ಬದುಗಳನ್ನ ಮಾಡಬಹುದು, ಕಾಂಟೂರ್ ಬಂಡ್ಸ್ ಅಂತೇಳಿ ಮಾಡೋದಕ್ಕೆ ಅವಕಾಶ ಇದೆ. ನೀರು ದಾರಿಗಳನ್ನ ಮಾಡಬಹುದು, ಜಿಂಕ್ ಟೆರೇಸಿಂಗ್, ಗ್ರೇಡೆಡ್ ಬಂಡ್, ಆಮೇಲೆ ಕೃಷಿ ಹೊಂಡಗಳು, ಈ ತರದನ್ನೆಲ್ಲ ನಾವು ಸಾಗುವಳಿಗೆ ಲಭ್ಯ ಇರತಕ್ಕಂತ ಭೂಮಿಯಲ್ಲಿ ಮಾಡಬಹುದು. ಇನ್ನ ಸಾಗುವಳಿಗೆ ಯೋಗ್ಯವಲ್ಲದ ಭೂಮಿಗೆ ನಾವೇನ್ ಮಾಡಬಹುದು ಅಂತೇಳಿ ಅಂತ, ಅಲ್ಲಿ ತಿರುವುಗಾಲುವೆಗಳನ್ನ ಮಾಡಬಹುದು, ಸಸ್ಯಶೋಧಕ ಪಟ್ಟಿಗಳನ್ನ ಮಾಡಬಹುದು, ಹುಲ್ಲು ಎಪ್ಪಿನ ನೀರು ಜಾರು ಬಂಡೆಗಳನ್ನ ಮಾಡಬಹುದು, ಗುಂಡು ಕಲ್ಲುಗಳ ನೀರು ಜಾರು ಬಂಡೆಯನ್ನ ಮಾಡಬಹುದು, ಆಮೇಲೆ ಕಂಟಿ ತಡೆಯನ್ನ ಮಾಡಬಹುದು, ಗುಂಡು ಕಲ್ಲು ತಡೆಯನ್ನ ಮಾಡಬಹುದು, ರಬಲ್ ಚೆಕ್ ಮಾಡಬಹುದು, ಸಂಕನ್ ಪಾಂಡ್ ಮಾಡಬಹುದು, ನಾಲಾ ರಿವಿಟ್ಮೆಂಟ್ ಮಾಡಬಹುದು. ಇದು ನಾವು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನಿಗೆ ಮಾಡತಕ್ಕಂತ ಉಪಚಾರಗಳು. ಇನ್ನ ಜಲವಾಹಿನಿಗೆ ಬಂತು ಅಂತ ಹೇಳಿದ್ರೆ, ಜಲವಾಹಿನಿಯಲ್ಲಿ ನಾವು ಈ ಮಿನಿ ಪರ್ಕುಲೇಷನ್ ಟ್ಯಾಂಕ್ ಮಾಡಬಹುದು, ಜಲ ಮರುಪೂರ್ಣ ಗುಂಡಿಗಳನ್ನ ಮಾಡಬಹುದು, ಡಗ್ಔಟ್ ಪಾಂಡ್ಗಳನ್ನ ಮಾಡಬಹುದು, LRS ಅಂತೇಳಿ ಹೇಳ್ತೀವಿ, ಲ್ಯಾಂಡ್ ರಿವೈನ್ ರಿಕ್ಲೇಮೇಷನ್ ಸ್ಟ್ರಕ್ಚರ್ ಅಂತೇಳಿ, ಅಂದ್ರೆ ಒಣಕಲ್ಲಿನ ಕೊಳ್ಳ. ಇನ್ನ RRS ಅಂತೇಳಿ ಹೇಳ್ತೀವಿ, ರಿವೈನ್ ರಿಕ್ಲೇಮೇಷನ್ ಸ್ಟ್ರಕ್ಚರ್ ಅಂತೇಳಿ, ಅದರದ್ದು ಕೊಳ್ಳ ಸುಧಾರಣೆ ರಚನೆ ಅದು ಆಕ್ಚುಲಿ. ಇನ್ನು ಮಿಕ್ಕಿದ್ದು ಕೆಲವೊಂದು ಬಹಳಷ್ಟು ಪ್ರಚಲಿತದಲ್ಲಿ ಇರತಕ್ಕಂಥ ತಡೆಯಣೆ, ಚೆಕ್ ಡ್ಯಾಮ್ ಅಂತೇಳಿ, ಈ ಚೆಕ್ ಡ್ಯಾಮ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆಮೇಲೆ ಕಿಂಡಿ ತಡೆಯಣೆಗಳನ್ನು ಮಾಡಬಹುದು, ವೆಂಟೆಡ್ ಚೆಕ್ ಡ್ಯಾಮ್ಸ್ ಅಂತೇಳಿ, ಅಂದರೆ ಎಲ್ಲಿ ಮಳೆ ಅತಿ ಹೆಚ್ಚು ಬರ್ತದೆ ಅಲ್ಲಿ, ಉದಾಹರಣೆಗೆ ನಮ್ಮ ಸಕಲೇಶ್ಪುರದಂಥ ಜಾಗದಲ್ಲಿ, ಆಲೂರಿನ ಕೆಲವು ಭಾಗದಲ್ಲಿ, ಅಥವಾ ನಮ್ಮ ಅರಕಲ್ಗೂಡಿನ ಕೆಲವು ಭಾಗದಲ್ಲಿ ನಾವು ವೆಂಟೆಡ್ ಡ್ಯಾಮ್ಸ್ಗಳನ್ನು ಮಾಡೋದು ಅವಕಾಶ ಇದೆ. ಇನ್ನು ನಾಲಾಬದು, ಈ ಥರದ್ದು ಗಳನ್ನ ನಾವು ಮಾಡೋದಕ್ಕೆ ಅವಕಾಶ ಇದೆ. ಈ ಎಲ್ಲ ಉಪಚಾರಗಳನ್ನ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಅಲ್ಲಿಯ ಮಣ್ಣು ಸಂರಕ್ಷಣೆ ಆಗಬೇಕು, ಅಲ್ಲಿ ಬೀಳ್ತಕ್ಕಂಥ ನೀರಿನ ಸಂರಕ್ಷಣೆ ಆಗಬೇಕು, ಎರಡೂ ಉದ್ದೇಶದಿಂದ ಜಲಾನಯನ ಕಾರ್ಯಕ್ರಮಗಳನ್ನ ಮಾಡ್ತೇವೆ.
1: ಈ ಸಾಗುವಳಿ ಜಮೀನಿನಲ್ಲಿ ಏನೆಲ್ಲ ಉಪಚಾರವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದನ್ನು ಮಾಡುವ ಕ್ರಮಗಳು ಹೇಗೆ, ಅದರ ಬಗ್ಗೆ ತಿಳಿಸ್ಕೊಡಿ.
0: ಓಕೆ, ಈಗ ನಾನು ನಿಮಗೆ ಹೇಳಿದೆ ಸಾಗುವಳಿ ಜಮೀನಿನಲ್ಲಿ ಏನೆಲ್ಲ ಉಪಚಾರಗಳನ್ನು ಮಾಡಬಹುದು ಅಂತೇಳಿ ಈಗಾಗಲೇ ತಿಳಿಸಿದ್ದೀನಿ. ಇದರ ಜೊತೆಗೆ ರೈತರು ಕೂಡ ಏನು ಮಾಡ್ಕೋಬೇಕು ಅಂತೇಳಿ ಸ್ವಲ್ಪ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಹೊತ್ತಿನಲ್ಲಿ ನಾವು ಮಾಗಿ ಉಳುಮೆ ಮಾಡ್ರಿ ಅಂತೇಳಿ ಹೇಳ್ತಾ ಇರ್ತೇವೆ. ಬಹಳಷ್ಟು ಸಲ ಈ ಬಗ್ಗೆ ಬಹಳ ಚರ್ಚೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಮತ್ತೆ ನಾವು ಯಾಕೆ ಹೆಚ್ಚು ವ್ಯಾಪಕವಾಗಿ ಹೇಳ್ತಾ ಇದ್ದೇವೆ ಅಂತೇಳಿ ಹೇಳಿದ್ರೆ, ನಿಮಗೆ ಗೊತ್ತಿದೆ ಮತ್ತು ಭಾಳಷ್ಟು ಜನ ರೈತರಿಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಮುಸುಕಿನ ಜೋಳ ಬೆಳೆಯಲ್ಲಿ ಬಿಳಿಸುಳಿ ರೋಗದ ಬಾಧೆ ಅತಿ ಹೆಚ್ಚು ಕಂಡು ಬರ್ತಾ ಇದೆ. ಈ ಬಿಳಿಸುಳಿ ರೋಗವನ್ನು ಹರಡ್ತಕ್ಕಂಥ ಶಿಲೀಂಧ್ರ ಏನಿದೆ, ಪೆರನೋಸ್ಪೋರಾ ಸೋರ್ಗೈ, ಇದು ಮಣ್ಣಿನ ಮುಖಾಂತರನು ಕೂಡ ಹರಡುತ್ತೆ. ಹಂಗಾಗಿ ಈ ಮಣ್ಣಿನ ಮುಖಾಂತರ ಹರಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ಮಾಗಿ ಉಳುಮೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ. ಅದಾಗ ಏನಾಗುತ್ತೆ, ಮಣ್ಣು ತಿರುವಿ ನಾವು ಮೇಲೆ ಹಾಕೋದ್ರಿಂದ ಆ ಮಣ್ಣು ಸೂರ್ಯನ ಕಿರಣಗಳಿಗೆ ಬಿದ್ದು ಶಿಲೀಂಧ್ರ ನಾಶ ಇದಾಗಿರ್ಬೋದು, ಅಥವಾ ಯಾವುದೇ ಕೀಟಗಳ ಮೊಟ್ಟೆಗಳಾಗಿರ್ಬೋದು, ಈ ಥರದ್ದೆಲ್ಲ ನಾಶ ಆಗುತ್ತೆ. ಇದನ್ನ ನಾವು ಕಡ್ಡಾಯವಾಗಿ ನಮ್ಮ ರೈತರು ಮಾಗಿ ಉಳುಮೆಯನ್ನು ಮಾಡ್ರಿ, ಸಾಗುವಳಿ ಜಮೀನಿಗೆ ಮಾಡ್ತಕ್ಕಂಥ ಉಪಚಾರದಲ್ಲಿ ಅದು ಕೂಡ ಒಂದು, ಬೇರೆ ಬೇರೆ ಉಪಚಾರಗಳಿದ್ದಾವೆ ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ ನಾನು, ಆದರೆ ನಮ್ಮ ರೈತರು ಮಾಗಿ ಉಳುಮೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೇನೆ. ನಾವು ಇನ್ನೊಂದು ಯಾವುದು ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 10 ಅಡಿಗೊಂದು ಒಂದು ದೋಣಿ ಸಾಲ ತೆಗೀರಿ ಅಂತೇಳಿ ಹೇಳ್ತಾ ಇದ್ದೇವೆ. ಈಗ ಇದು ಇರಲಿ, ಇದು ಈ ದೋಣಿ ಸಾಲನ್ನು ತಗ್ಸೋಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿನ ನೀರಿನ ಸಂರಕ್ಷಣೆ ಆಗಬೇಕು, ನೀರಿನ ತೇವಾಂಶ ಜಾಸ್ತಿ ಆಗಿ ಬೆಳೆಗಳಿಗೆ ಲಭ್ಯತೆ ಜಾಸ್ತಿ ಆಗಬೇಕು ಅಂತ. ಇದು ತುಂಬ ಸಕ್ಸಸ್ ಆಗಿರೋದು ಒಂದು ಪ್ರಾಕ್ಟಿಕಲಿ ಹೇಳ್ಬಿಡ್ತೀನಿ ಎಲ್ಲ ರೈತರಿಗೂ ಈ ಮುಖಾಂತರ ಏನು ಅಂತ ಹೇಳಿದ್ರೆ, ನಾವು ಮೆಕ್ಕೆಜೋಳ ಬೆಳೆಯಲ್ಲಿ ತೊಗರಿಯನ್ನು ಬೆಳೀರಿ ಅಂತೇಳಿ ನಾವು ತುಂಬ ಕೇಳ್ಕೊತಾ ಇದ್ದೀವಿ ರೈತರಿಗೆ. ಅಂತರ ಬೆಳೆಯಾಗಿ ಬೆಳೀರಿ, 8 ಸಾಲು ಮೆಕ್ಕೆಜೋಳ ಬೆಳೀರಿ, 2 ಸಾಲು ತೊಗರಿಯನ್ನು ಬೆಳೀರಿ, ಅಥವಾ ಅವರೆಯನ್ನು ಬೆಳೀರಿ, ಯಾವುದೋ ಒಂದು ದ್ವಿದಳ ಧಾನ್ಯವನ್ನು ಬೆಳೆದು ನಾವು ಮೆಕ್ಕೆಜೋಳವನ್ನು ಉಳಿಸ್ಕೊಳ್ಳೋಂಥ ಪರಿಸ್ಥಿತಿ ಈ ಹಂತಕ್ಕೆ ತಲುಪಿಟ್ಟಿದ್ದೀವಿ ನಾವು. ಇಲ್ಲ ಅಂತೇಳಿ ಹೇಳಿದ್ರೆ, ಹೆಂಗೆ ಆಲೂಗಡ್ಡೆ ನಮ್ಮ ಜಿಲ್ಲೆಯಿಂದ ಸಣ್ಣಕ್ಕೆ ಕಣ್ಮರೆ ಆಯಿತು, ಅದೇ ರೀತಿಯ ಇದನ್ನು ನೋಡಬೇಕಾಗ್ತದೆ ನಾವು ನಮ್ಮ ಮೆಕ್ಕೆಜೋಳದಲ್ಲೂ ಸಹಿತ. ಹಂಗಾಗಿ ನಾವು ಈಗ 8 ಸಾಲು ಮೆಕ್ಕೆಜೋಳ ತಗೊಳ್ಳಿ, 1 ಸಾಲು ತೊಗರಿ ತಗೊಳ್ಳಿ, ನಡುವೆ 1 ದೋಣಿ ಸಾಲು ತೆಗಿಲಿ, ಅಲ್ಲಿ 1 30 ಸೆಂಟಿಮೀಟರ್ ಅಗಲದ್ದು 1 ದೋಣಿ ಸಾಲು ಬರಲಿ, ಮತ್ತೊಂದು ಸಾಲು ತೊಗರಿ ಬರಲಿ, ಆಮೇಲೆ ಮತ್ತೆ 8 ಸಾಲು, ಇದು ರಿಪೀಟ್ ಆಗಬೇಕು. ಇದು ಈ ದೋಣಿ ಸಾಲು ಎರಡರ ನಡುವೆ ಎಲ್ಲಿ ಅಂದರೆ, 2 ತೊಗರಿ ಸಾಲುಗಳ ನಡುವೆ 1 ದೋಣಿ ಸಾಲು ಬರುತ್ತೆ. ಇದು ಬಹಳ ಸಕ್ಸಸ್ಫುಲ್ ಆಗಿರತಕ್ಕಂಥ ಟೆಕ್ನಾಲಜಿ, ಮಣ್ಣನ್ನು ಮತ್ತು ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಅಂದರೆ ನಮ್ಮ ಜಿಲ್ಲೆಗೆ ಇವತ್ತಿನ ಅವಶ್ಯಕತೆ ಏನಿದೆ ಅನ್ನೋದನ್ನ ನಾನು ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೇನೆ. ಒಂದು, ಅಂತರ ಬೆಳೆ ಬೆಳೀಲೇಬೇಕು ಅನ್ನೋ ಪರಿಸ್ಥಿತಿಯನ್ನು

0: ತಲುಪಿದ್ದೇವೆ. ಮಣ್ಣಿನ ಇದರಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಪೆಥೋಜನ್ ಲೋಡ್ ಅಂತೇಳಿ ಹೇಳ್ತೇವೆ, ಏನು ಶಿಲೀಂಧ್ರದಿದೆ ಆ ಲೋಡ್ ಜಾಸ್ತಿ ಆಗ್ತಾ ಇದೆ. ತಪ್ಪಿಸ್ಬೇಕು ಅಂದರೆ ಬೇರೆ ಬೇರೆ ದಾರಿಗಳಿದ್ದಾವೆ, ಅದರಲ್ಲಿ ನಾವು ಅಂತರ ಬೆಳೆಯನ್ನು ಬೆಳೀತಕ್ಕಂಥದ್ದು ಒಂದು ವಿಧಾನ. ಈ ಅಂತರ ಬೆಳೆಯನ್ನು ಬೆಳೆದಾಗಲೂ ಸಹಿತ ಒಂದು ದೋಣಿ ಸಾಲನ್ನು ತೆಗೆದು ನಾವು ಅಂತರ ಬೆಳೆಯನ್ನು ಬೆಳೀತು ಅಂತ ಹೇಳಿದರೆ ರೈತರಿಗೆ ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ, ನೀರಿನ ಸಂರಕ್ಷಣೆ ಆಗ್ತದೆ, ಅದು ಸಾಗುವಳಿ ಜಮೀನಿಗೆ ಮಾಡತಕ್ಕಂಥ ಮತ್ತೊಂದು ಉಪಚಾರ. ಈ ತರದ್ದು ಉಪಚಾರ ಆಗಬೇಕು ಅಂತೇಳಿ ಅಂತ. ಮತ್ತೆ ಅಂತರ ಬೆಳೆ ಜೊತೆಗೆ ರಿಡ್ಜಸ್ ಅಂಡ್ ಫರೋಸ್ ಅನ್ನ ಕೂಡ ಮೇಂಟೈನ್ ಮಾಡ್ರಿ ಅಂತೇಳಿ ಹೇಳ್ತೇವೆ. ಅದು ಈ ನಥಿಂಗ್ ಬಟ್ ನಮ್ಮ ದೋಣಿ ಸಾಲ ಇದ್ದಂಗೆ ಸ್ವಲ್ಪ ಆ ರೀತಿ ಮಾಡೋದ್ರಿಂದ ಅನುಕೂಲ ಆಗ್ತದೆ. ಇನ್ನು ಗೊತ್ತಿದೆ ರೈತರಿಗೆ ಎಲ್ರಿಗೂ ಸಮಪಾತಾಳಿ ಇಳಿಜಾರಿಗೆ ಅಡ್ಲಾಗಿ ನಾವು ಬಿತ್ತನೆಯನ್ನ ಮಾಡಬೇಕು ಉಳುಮೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಇದು ರೈತರಿಗೆ ಗೊತ್ತಿರತಕ್ಕಂಥದ್ದೇ. ಇದನ್ನ ನಾವು ಮಾಡಬೇಕಾಗಿದೆ. ಜೊತೆಗೆ ಈ ಟ್ರೆಂಚ್ ಕಮ್ ಬಂಡ್ ಅಂತೇಳಿ ಹೇಳ್ತೇವೆ, ಬಂಡ್ ಜೊತೆಗೆ ಕಂದಕನು ಕೂಡ ಮಾಡಬೇಕು ಅಂತೇಳಿ ಅಂತ. ಇದನ್ನ ಇತ್ತೀಚೆಗೆ ನಾವು ನಮ್ಮ NREG ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಡಿದ್ದೇವೆ. ಆದರೆ ಏನಾಗಿದೆ, ಈ ವರ್ಷ ಇದನ್ನ ತೆಗೆದಿದ್ದಾರೆ, ಆಕ್ಚುಲಿ ಬಂಡಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ರಿಕ್ವೆಸ್ಟ್ ಮಾಡಿದ್ದೇವೆ, ಇಲ್ಲ ಆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸಬೇಕು, ಅದು ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೇವೆ. ಹಂಗಾಗಿ ಈ ಟ್ರೆಂಚ್ ಕಮ್ ಬಂಡ್ ಏನು ಮಾಡೋದಿದೆಯಲ್ಲ, ಇದು ನಮ್ಮ ಸಾಗುವಳಿ ಜಮೀನಿಗೆ ಮಾಡತಕ್ಕಂಥ ಒಂದು ಜಲಾನಯನ, ಅತ್ಯಂತ ಉಪಯುಕ್ತವಾದಂಥ ಜಲಾನಯನ ಉಪಚಾರ ಇದು ಒಂದು. ಇನ್ನೊಂದು ಈ ಗ್ರೇಡೆಡ್ ಬಂಡ್ಗಳನ್ನ ಕೂಡ ನಾವು ಮಾಡಬಹುದು. ಏನು ಅಂತ ಹೇಳಿದ್ರೆ, ಇಳಕಲ್ಗುಂಟ ಬದ ನಿರ್ಮಿಸಿಕೊಂಡು ನಾವು ಬದುಗಳ ಗಾತ್ರ ಏನು ಇರಬೇಕು ಅಂತ ಹೇಳಿದ್ರೆ 0.375 ಇಂದ 0.45 ಚದರ ಮೀಟರ್ ಇರಬೇಕು ಅಂತೇಳಿ ಹೇಳ್ತೇವೆ. ಆ ತರ ಬಂಡ್ಗಳನ್ನ ಮಾಡೋದ್ರಿಂದ ನಾವು ವಾರಡಿ ಬದು ಅಥವಾ ಗ್ರೇಡೆಡ್ ಬಂಡ್ ಅಂತೇಳಿ ಹೇಳ್ತೇವೆ. ಅದನ್ನ ನಾವು ಮಾಡಿಕೊಟ್ಟಂಗೆ ಆಗ್ತದೆ. ಇದು ಮತ್ತೊಂದು ನಾವು ಸಾಗುವಳಿ ಜಮೀನಿಗೆ ಮಾಡತಕ್ಕಂಥ ಉಪಚಾರಗಳಲ್ಲಿ ಮತ್ತೊಂದು. ಇನ್ನು ಕೃಷಿ ಹೊಂಡಗಳನ್ನು ಎಲ್ರಿಗೂ ರೈತರಿಗೆ ಗೊತ್ತಿದೆ, ಇದು ಸಾಗುವಳಿ ಜಮೀನಿನಲ್ಲೇ ಆಗ್ತಕ್ಕಂಥ ಒಂದು ಜಲಾನಯನ ಕಾರ್ಯಕ್ರಮ. ಕೃಷಿ ಹೊಂಡಗಳನ್ನು ನಾವು ಮಾಡೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಜೊತೆಗೆ ನಮಗೆ ಒಂದು ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ತರ ಅದು ಕೆಲಸ ಮಾಡುತ್ತೆ, ನೀರಿನ ಸಂಗ್ರಹಣ ಆಗಿ ಅಲ್ಲಿರ್ತದೆ. ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಅಂದ್ರೆ ಬಹಳ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಆ ನೀರನ್ನ ನಾವು ನೀರಾವರಿಗೂ ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಇದು ಒಂದು. ಇದರ ಜೊತೆಗೆ ಬೌಲ್ಡರ್ ಬದುಗಳನ್ನ ಕೂಡ ಮಾಡಬಹುದು ಸಾಕಷ್ಟು. ಈಗ ಎಸ್ಪೆಷಲಿ ನಾವು ಉತ್ತರ ಕರ್ನಾಟಕದಲ್ಲಿ ಈ ತರದ ಸ್ಟ್ರಕ್ಚರ್ಗಳನ್ನ ಬಹಳ ಮಾಡ್ತಾರೆ. ಈ ಏನು ಕಲ್ಗುಂಡುಗಳು ಅಂತೇಳಿ ಹೇಳ್ತವೆ, ಅಲ್ಲಿ ಆ ಕಲ್ಗುಂಡುಗಳನ್ನೇ ತಂದು ಒಟ್ಟೊಟ್ಟಿಗೆ ಒಟ್ಟಿ ಅದು ನಮಗೆ ನೀರನ್ನ ತಡಿತಕ್ಕಂಥ ಅಂದ್ರೆ ಹರಿದು ಹೋಗ್ತಕ್ಕಂಥ ನೀರನ್ನ ತಡೆಯೋ ರೀತಿಯಲ್ಲಿ ಬೌಲ್ಡರ್ ಬಂಡ್ಗಳನ್ನ ಕೂಡ ನಾವು ಸಾಗುವಳಿ ಜಮೀನಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಇನ್ನ ಅಲ್ಪ ಆಳದ ಬಾವಿ ಅಂತೇಳಿ ಹೇಳ್ತಾರೆ, ಡಗೌಟ್ ಪಾಂಡ್, ಕಡಿಮೆ ಆಳ ಇರತಕ್ಕಂಥ ಡಗೌಟ್ ಪಾಂಡ್. ಈ ಡಗೌಟ್ ಪಾಂಡ್ಗಳನ್ನು ಕೂಡ ಅಲ್ಲಲ್ಲಿ ನಿರ್ಮಾಣ ಮಾಡೋದ್ರಿಂದ ನಿಮ್ಮ ಜಮೀನಿಗೆ ಬಿದ್ದಂತ ನೀರು ಅಲ್ಲೇ ಉಳಿಯುತ್ತೆ ಅಂತೇಳಿ ಅಂತ. ಇನ್ನ ತಟ್ಟೆ ಆಕಾರದ ಸ್ಕೂಪಿಂಗ್ ಅಂತೇಳಿ ಹೇಳ್ತೀವಿ ನಾವು, ತಟ್ಟೆ ಆಕಾರದ ಗುಂಡಿಗಳನ್ನ ಅಲ್ಲಲ್ಲಿ ಮಾಡ್ತಾ ಹೋಗೋದು. ತಟ್ಟೆ ಆಕಾರದ ಗುಂಡಿಗಳನ್ನ ಯಾಕೆ ಮಾಡ್ರಿ ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಂದಂತ ನೀರು ಅಲ್ಲಿ ನಿಲ್ಬೇಕು ಅನ್ನೋ ದೃಷ್ಟಿಯಿಂದ. ಜಲಾನಯನದ ಒಟ್ಟಾರೆ ಪ್ರಮುಖ ಉದ್ದೇಶನೇ ಅರಿಯೋ ನೀರು ಸ್ವಲ್ಪ ನಿಲ್ಲೋ ಅಂತ ಮಾಡಬೇಕು, ನಿಲ್ಲೋ ನೀರು ಸ್ವಲ್ಪ ಇಂಗೋ ಅಂತ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಅಂತ. ಅದು ನಾವು ಈ ತಟ್ಟೆ ಆಕಾರದ ಗುಣಿಗಳನ್ನ ನಾವು ಮಾಡಬೇಕು ಅಂತ. ಇನ್ನ ಚೌಕಮಡಿಗಳನ್ನು ಕೂಡ ನಾವು ಹೇಳ್ತಾ ಇದ್ದೇವೆ, ಸ್ವಲ್ಪ ಅಲ್ಲಲ್ಲಿ ಚೌಕಮಡಿಗಳನ್ನ ಕೂಡ ನೀವು ಮಾಡೋದ್ರಿಂದ ನಾವು ನೀರನ್ನ ಮತ್ತು ಮಣ್ಣನ್ನ ಸಂರಕ್ಷಣೆ ಮಾಡಬಹುದು ಅಂತೇಳಿ ಅಂತ. ಬೇರೆ ಬೇರೆ ಉಪಚಾರಗಳು ಇದ್ದಾವೆ. ಇನ್ನ ಪರ್ಯಾಯ ಸಮಪಾತಾಳಿ ಕಂದಕಗಳನ್ನು ಕೂಡ ಮಾಡಬಹುದು, ಅವಿಚ್ಛನ್ನ ಸಮಪಾತಾಳಿ ಕಂದಕಗಳು ಕೂಡ ಮಾಡಬಹುದು. ಬಟ್ ಇದೇನಾಗುತ್ತೆ ಅಂತಂದ್ರೆ, ಈ ತರದ್ದು ಮಾಡುವಾಗ ಕಾಂಟ್ರೋಲ್ ಲೈನ್ಸ್ ಈಸ್ ಇಂಪಾರ್ಟೆಂಟ್. ಈ ಕಾಂಟ್ರೋಲ್ ಲೈನ್ಸ್ ಇದನ್ನ ಮಾಡುವಾಗ ಸ್ವಲ್ಪ ಇಲಾಖೆಯ ಸಹಯೋಗದೊಂದಿಗೆ ಅಂದ್ರೆ ಅವರ ತಜ್ಞರ ಜೊತೆ ಇಟ್ಕೊಂಡು ಈ ರೀತಿ ಮಾಡೋದಕ್ಕೆ ಮಾರ್ಗದರ್ಶನದಲ್ಲಿ ಮಾಡೋದಕ್ಕೆ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೇನೆ.
1: ಇದಿಷ್ಟು ಈ ಸಾಗುವಳಿ ಪ್ರದೇಶದಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ ಅನ್ನುವಂಥದ್ದು. ಈ ಸಾಗುವಳಿ ಪ್ರದೇಶದಲ್ಲಿ ಮಾಡುವಾಗ ಸಾಮಾನ್ಯವಾಗಿ ಅದು ಖಾಸಗಿ ಭೂಮಿಯಾಗಿರುತ್ತೆ, ಕೃಷಿಕರ ಭೂಮಿಯಾಗಿರುತ್ತೆ. ಆ ಕಾರಣಕ್ಕಾಗಿ ಈ ಕೃಷಿ ಇಲಾಖೆಯಿಂದ ಏನಾದರೂ ಸೇವಾ ಸೌಲಭ್ಯಗಳು ಈ ಚಟುವಟಿಕೆಗೆ ದೊರಕುತ್ತೆ.
0: ಹಾ, ಒಂದು ಈಗ ನಾನು ಹೇಳಿದೆ, ಈಗ ಸಾಗುವಳಿ ಜಮೀನಿಗೆ ಮಾಡುವಾಗ ನಾವು ಈ ಕೃಷಿ ಹೊಂಡನ ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತೇಳಿ. ಕೃಷಿ ಹೊಂಡವನ್ನ ನಾವು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಎಲ್ಲ ರೈತರಿಗೂ ಕೊಡೋದಕ್ಕೆ ಅವಕಾಶ ಇದೆ ಮಾಡಿಕೊಡೋದಕ್ಕೆ. ಏನು, ನೀವು ಆ ಹೊಂಡವನ್ನ ತೆಗಿತೀರಿ, ತೆಗಿಯೋದಕ್ಕೆ ನಿಮಗೆ 80% ಸಬ್ಸಿಡಿ ಇದೆ, 80% ಸಬ್ಸಿಡಿ ಎಸ್ಕವೇಷನ್ಗಿದೆ. ಇದರ ಜೊತೆಗೆ ಅಲ್ಲಿ ಪಾಲಿಥೀನ್ ಲೈನನ್ನು ಬಳಸೋದಕ್ಕೆ ಅವಕಾಶ ಇದೆ, ಪಾಲಿಥೀನ್ ಲೈನಿಂಗಿಗೆ ನಿಮಗೆ ನಾವು ಸಬ್ಸಿಡಿಯನ್ನು ಕೊಡ್ತೇವೆ. ಜೊತೆಗೆ ಅಲ್ಲಿಂದ ನೀರನ್ನು ಎತ್ತೋದಕ್ಕೆ ಡಿಸೆಲ್ ಮೋಟ್ರಿಗೆ ಸಬ್ಸಿಡಿಯನ್ನು ಕೊಡ್ತೇವೆ. ಅದಾದಮೇಲೆ ಅದನ್ನು ಸ್ಪ್ರಿಂಕ್ಲರ್ ಮುಖಾಂತರನೋ ಹನಿ ನೀರಾವರಿ ಮುಖಾಂತರನೋ ಬಳಸ್ಕೋಬೇಕು, ಅದಕ್ಕೆ ಸಬ್ಸಿಡಿಯನ್ನು ಕೊಡ್ತೇವೆ. ಜೊತೆಗೆ

0: ಇದನ್ನ ಕಡ್ಡಾಯಗೊಳಿಸಿದೆ ಸರ್ಕಾರ ಕೂಡ, ಮಾಡಿಸ್ಲೇಬೇಕು ಅಂತೇಳಿ ಅಂತ. ಹಂಗಾಗಿ ರೈತರು ಇದನ್ನ ತಂತಿ ಬೇಲಿಯನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೋದು. ಇದಕ್ಕೂ ಸಬ್ಸಿಡಿ ಇದೆ. ಅಂದರೆ ಇವೆಲ್ಲವನ್ನು ನಾವು ಕೃಷಿ ಭಾಗ್ಯ ಯೋಜನೆ ಮುಖಾಂತರ ರೈತರಿಗೆ ಸಬ್ಸಿಡಿ ಮುಖಾಂತರ ಕೊಡೋದ್ರಿಂದ ಈ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಏನಿದೆ ಅದಕ್ಕೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೇವೆ ಅಂತೇಳಿ ಅಂತ ಅವಾಗಲೇ ಹೇಳಿದೆ. ಟ್ರೆಂಚ್ ಕಮ್ ಬಂಡ್ ಅಂತೇಳಿ ಹೇಳಿದೆ ನಾನು ಕಂದಕದೊಂದಿಗೆ ಬಂತು. ಅದು ಸ್ವಲ್ಪ ಈಗ NREGನಲ್ಲಿ ಸ್ವಲ್ಪ ಮತ್ತೊಂದು ರಿಕ್ವೆಸ್ಟ್ ಮಾಡಿದ್ದೇವೆ. ಸದ್ಯದಲ್ಲೇ ಕಾರ್ಯಕ್ರಮ ಅಪ್ರೂವ್ ಆಗಿ ಬರ್ಬೋದು, ಬಂತು ಅಂತೇಳಿ ಹೇಳಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಈಗ ಸದ್ಯ NREGನೊಳಗೂ ನಾವು ಫಾರ್ಮ್ ಪಾಂಡನ್ನು ಅಂದರೆ ಕೃಷಿ ಹೊಂಡವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಜೊತೆಗೆ ಈ ಸ್ಟ್ಯಾಗರ್ ಟ್ರೆಂಚಸ್ ಅಂತೇಳಿ ಹೇಳ್ತೇವೆ, ಎಲ್ಲಿ ಮಳೆ ಜಾಸ್ತಿ ಬೀಳ್ತದಲ್ಲ ಅಲ್ಲಿ ಈ ಸ್ಟ್ಯಾಗರ್ ಟ್ರೆಂಚಸ್ ಅಂತೇಳಿ ಮಾಡ್ತೇವೆ. ಅದು ನಮ್ಮ ಆಲೂರು ತಾಲೂಕಿನಲ್ಲಿ ಮತ್ತು ಸಕಲೇಶ್ವರ ತಾಲೂಕಲ್ಲಿ ಮಾಡೋದಕ್ಕೆ ಸದ್ಯಕ್ಕೆ ಈಗ ಅವಕಾಶ ಇದೆ. ಅದನ್ನು ನಾವು NREGನಲ್ಲೂ ಮಾಡ್ಕೋಬಹುದು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಥರದ್ದು ಸಾಗುವಳಿ ಜಮೀನಿಗೆ ಉಪಚಾರ ಮಾಡೋದಕ್ಕೆ ಅವಕಾಶ ಇದೆ ಒಂದು. ಎರಡನೇದು ಇನ್ನು ಜಲಾನಯನ ಕಾರ್ಯಕ್ರಮಗಳು ಅಂತೇಳಿ ನಮ್ಮ ಕೃಷಿ ಇಲಾಖೆಯಲ್ಲೇ ಇರ್ತವೆ. ನಿಮ್ಗೆಲ್ರಿಗೂ ಗೊತ್ತಿದೆ 2014 ತನಕ ಜಲಾನಯನ ಇಲಾಖೆ ಬೇರೆ ಇತ್ತು. 2014 November 1 ಜಲಾನಯನ ಇಲಾಖೆಯನ್ನು ಕೃಷಿ ಇಲಾಖೆ ಜೊತೆಗೆ ವಿಲೀನಗೊಳಿಸಿದ್ದಾರೆ. ಹಂಗಾಗಿ ಏನು ಜಲಾನಯನ ಕಾರ್ಯಕ್ರಮಗಳು ಆಗಬೇಕು ಅದು ನಮ್ಮ ಕೃಷಿ ಇಲಾಖೆ ಮುಖಾಂತರನೇ ಆಗ್ತದೆ. ಬಟ್ ಇಲ್ಲಿ ಏನು ಅಂದರೆ ಸ್ವಲ್ಪ ಕಾರ್ಯಕ್ರಮಗಳು ಲಿಮಿಟೆಡ್ ಇರುತ್ತೆ. ಈಗ ಉದಾಹರಣೆಗೆ ಒಂದು ಜಲಾನಯನ ತಕ್ಕೊಂಡು ನಾವು ಅದನ್ನು ನಾವು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸ್ತೇವೆ. ಸಬ್ ವಾಟರ್ ಶೆಡ್, ಮೈಕ್ರೋ ವಾಟರ್ ಶೆಡ್ಸ್ ಅಂತೇಳಿ ಹಿಂಗೆ ಲೆಕ್ಕ ಹಾಕ್ತೀವಿ. ಈ ಸಬ್ ವಾಟರ್ ಶೆಡ್ ಅಂದರೆ ಅರೌಂಡ್ 5,000 hectare ಪ್ರದೇಶ ನಮಗೆ ಜಲಾನಯನ ಪ್ರದೇಶ ಬರುವಂಥದ್ದನ್ನು ಒಂದು ಸಬ್ ವಾಟರ್ ಶೆಡ್ ಅಂತ ಹೇಳ್ತೀವಿ. ಒಂದು ಸಬ್ ವಾಟರ್ ಶೆಡ್ ಪ್ರದೇಶದಲ್ಲಿ ಪೂರಾ ಮೇಲಿನಿಂದ ಹಿಡಿದು ಕೆಳಗಿನ ತನಕ ಅಂದರೆ ಅದು ಹರಿದು ಬರ್ತಕ್ಕಂಥ ಒಟ್ಟಾರೆ ಪ್ರದೇಶವನ್ನು ನಾವು 3 ವರ್ಷಗಳಲ್ಲಿ ಉಪಚಾರ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ ಫ್ರಮ್ ಟಾಪ್ ಟು ಬಾಟಮ್. ಅಲ್ಲಿ ಬೇರೆ ಬೇರೆ ಏನು ನಾನು ನಿಮಗೆ ಆವಾಗಲೇ ಮಾತಾಡ್ತಾ ಹೇಳಿದೆ, ಸಾಗುವಳಿಗೆ ಯೋಗ್ಯ ಇರತಕ್ಕಂಥ ಜಮೀನಲ್ಲಿ ಮಾಡ್ತಕ್ಕಂಥ ಉಪಚಾರಗಳು, ಯೋಗ್ಯವಲ್ಲದ ಭೂಮಿಯಲ್ಲಿ ಮಾಡ್ತಕ್ಕಂಥ ಉಪಚಾರಗಳು, ಜೊತೆಗೆ ಜಲವಾಹಿನಿಗೆ ಮಾಡ್ತಕ್ಕಂಥ ಉಪಚಾರಗಳು, ಇವೆಲ್ಲ ಉಪಚಾರಗಳನ್ನು ನಾವು ಆ ಯೋಜನೆಯ ಮುಖಾಂತರ ಮಾಡ್ತೇವೆ. ಇಲ್ಲಿ ಇಂಡಿವಿಜುವಲ್ ರೈತರಿಗೆ ಅವಕಾಶ ಇಲ್ಲ, ಯಾಕಂದರೆ ಪ್ಲೇಸ್ ಈಗ ಆಲ್ರೆಡಿ ಸೆಲೆಕ್ಟೆಡ್. ಆ 5,000 or 6,000 hectare ಪ್ರದೇಶದೊಳಗೆ ಎಷ್ಟೆಲ್ಲ ರೈತರು ಬರ್ತಾರೆ ಆ ರೈತರುಗಳಿಗೆ ಈ ಯೋಜನೆ ಲಭ್ಯ ಇರ್ತದೆ. ಅದು ಹೆಂಗೆ ಅಂತೇಳಿ ಹೇಳಿದ್ರೆ ಭೂಮಿ ಒಡೆತನ ಇರೋರಿಗೂ ಅವಕಾಶ ಇರ್ತದೆ. ಒಂದು ವೇಳೆ ನಮಗೆ ಅಲ್ಲಿ ಭೂಮಿ ಇಲ್ಲ, ಅಲ್ಲಿ ನಾವು ಆ ಭಾಗದ ಜನರಿಗೆ SHGಗಳನ್ನು ಮಾಡ್ತೇವೆ, SHGಗಳಿಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದೇವೆ. ಜೊತೆಗೆ ಬೇರೆ ಬೇರೆ ಕೃಷಿಗೆ ಪೂರಕವಾದಂಥ ಇನ್ಸ್ಟ್ರೂಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ. ಅಂದರೆ ಉದಾಹರಣೆಗೆ ಚಾಪ್ ಕಟ್ರ್ ಆಗಿರ್ಬೋದು, ಯಾರೋ ಒಬ್ಬರಿ ಹಸುಗಳನ್ನ ಸಾಕೊಂಡಿದ್ದಾರೆ, ಅವರು ಆ ಹುಲ್ಗಳನ್ನು ಕತ್ತರಿಸೋದಕ್ಕೆ ಮೇವು ಕತ್ತರಿಸುವ ಯಂತ್ರವನ್ನು 90% ಕೊಡ್ತೇವೆ ನಾವು. ಇದನ್ನು ಚಾಪ್ ಕಟ್ರ್ ಕೊಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಏನಾದರೂ ಬೇರೆ ಇತರೆ ಕೃಷಿ ಉಪಕರಣಗಳು ಬೇಕಾಯಿತು ಅಂತ ಹೇಳಿದ್ರೆ ಅದನ್ನು ಕೊಡ್ತಕ್ಕಂಥದ್ದು, ಇದು ಒಂದು ಭಾಗ. ಇನ್ನೊಂದು ಅಲ್ಲಿ ಇರ್ತಕ್ಕಂಥ ರೈತರಿಗೆ ಜೀವನೋಪಾಯಕ್ಕೆ ಬೇರೆ ಬೇರೆ ಇದು ಬೇಕಾಗ್ಬೋದು. ಉದಾಹರಣೆಗೆ ಯಾರೋ ಕಮ್ಮಾರ್ ಇರ್ಬೋದು ಅಥವಾ ಚಮ್ಮಾರರು ಇರ್ಬೋದು, ಬಡಿಗೆಯರು ಇರ್ಬೋದು, ಅವರಿಗೆ ಬೇಕಾದಂಥ ಆ ಕಸುಬುಗಳು ಏನಿದ್ದಾವೆ ಆ ಕಸುಬುಗಳಿಗೆ ಪೂರಕವಾಗಿ ಬೇಕಾಗ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಕೂಡ ನಾವು ಕೊಡ್ತೇವೆ. ಒಂದು ಜಲಾನಯನವನ್ನು ಅಭಿವೃದ್ಧಿಪಡಿಸೋದು ಅಂತೇಳಿ ಹೇಳಿದರೆ ಆ ಜಲಾನಯನ ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲ ಜನರ ಎಲ್ಲ ರೈತರ ಜೀವನ ಮಟ್ಟವನ್ನು ಸುಧಾರಿಸೋದು ಅಂತೇಳಿ. ಹಾಗಾಗಿ ನಾವು ಯಾವ ಒಂದು ಇದನ್ನು ಆಯ್ಕೆ ಮಾಡ್ಕೋತೇವೆ ಸಬ್ ವಾಟರ್ ಶೆಡ್ನ, ಆ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತಕ್ಕಂಥ ರೈತರಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗ್ತೇವೆ. ಜೊತೆಗೆ ಅಲ್ಲಿ ಬರ್ತಕ್ಕಂಥ ಸಾಗುವಳಿ ಭೂಮಿಯಲ್ಲಿ ಬಂಡಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ನಾವೇ ಮಾಡ್ತೇವೆ. ಇದ್ರ ಜೊತೆಗೆ ಭೂಮಿ ಇಲ್ದಲೇ ಇರೋರಿಗೆ ಈಗ ನಾನು ನಿಮಗೆ ತಿಳಿಸಿದ್ದೇನೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೇವೆ ಅಂತೇಳಿ ಅಂತ ಇದನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ.
1: ಹೀಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದರ ಸದ್ಬಳಕೆಯನ್ನು ನಮ್ಮ ಕೃಷಿಕರು ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ ಪಡೆದುಕೊಳ್ಬಹುದು.
0: ಈಗ ಒಂದು ಈ ಜಲಾನಯನ ಮಾದರಿ ಅಲ್ದಲೆ ಬೇರೆ ಎಲ್ಲಾದರೂ ಇಂಡಿವಿಜುವಲ್ ಆಗಿ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು RKBY ಅಂತೇಳಿ ಒಂದು ಯೋಜನೆ ಇದೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ. ಆ ಯೋಜನೆಯಡಿಯಲ್ಲಿ ನೀರು ಸಂಗ್ರಹಣ ವಿನ್ಯಾಸಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. ಇದನ್ನ ಜಲಾನಯನ ಮಾದರಿಯಾಗಿ ಇಟ್ಕೊಂಡು ಇಡೀ ಪ್ರದೇಶವನ್ನು ಉಪಚಾರ ಮಾಡುವಂಥದ್ದಲ್ಲ, ಎಲ್ಲೋ ಹಳ್ಳ ಹರಿತಾ ಇದೆ ಅಥವಾ ಯಾರಿಗೋ ಬೇಕಾಗಿದೆ ಇಷ್ಟು ಒಂದು ಚಗಡ ಮಾಡೋದ್ರಿಂದ ಒಂದು 50 ಜನಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅಂದರೆ ಆ ಭಾಗದ ರೈತರು ಏನಾರು ನಮಗೆ ರಿಕ್ವೆಸ್ಟ್ ಕೊಟ್ಟರು ಅಂತೇಳಿ ಹೇಳಿದರೆ ಅಲ್ಲಿ ಹೋಗಿ ಒಂದು ಚಗಡ್ಯಾಮನ್ನು ಮಾಡಿ ಬರ್ತಕ್ಕಂಥದ್ದು, ಜೊತೆಗೆ ಕಿಂಡಿ ಅಣೆಯನ್ನು ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅಂದರೆ ವೆಂಟೆಡ್ ಡ್ಯಾಮ್ ಅಂತೇಳಿ ಏನು ಹೇಳಿದೆ ಅದನ್ನು ಮಾಡೋದಕ್ಕೆ ಅವಕಾಶ ಇದೆ. ಈ ಥರದ ಉಪಚಾರಗಳನ್ನು ಸಹಿತ ನಾವು ಜಲಾನಯನ ಮಾದರಿ ಬಿಟ್ಟು ಮಾಡ್ತೇವೆ. ಇದರ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರಿಗೆ ಮಾತ್ರ ಅಲ್ಲಿ ಅನುಕೂಲ ಆಗ್ತದೆ ಜಲಾನಯನ ಮಾದರಿಯಲ್ಲಿ ಮಾಡಿದಾಗ. ಅದನ್ನು ಹೊರತುಪಡಿಸಿ ಯಾರೋ ಇಂಡಿವಿಜುವಲ್ ರೈತರು ಒಂದು 20 ಜನ ರೈತರಿಗೆ ಇಲ್ಲೇ ಯಾವುದೋ ಬೇರೆ ಭಾಗದಲ್ಲಿ ಅನುಕೂಲ ಆಗಬೇಕು, ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಜಲಾನಯನ ಇದನ್ನು ಮಾಡ್ತೇವೆ. ಜೊತೆಗೆ RAD ಅಂತೇಳಿ ಒಂದು

0: ಕಾರ್ಯಕ್ರಮ ಇದೆ, ರೈನ್ಫೆಡ್ ಏರಿಯಾ ಡೆವಲಪ್ಮೆಂಟ್ ಅಂತೇಳಿ ರ್ಯಾಡ್ ಅಂತೇಳಿ ಹೇಳ್ತೇವೆ ನಾವು. ಈ ರ್ಯಾಡ್ ಕಾರ್ಯಕ್ರಮದಲ್ಲೂ ಸಹಿತ ರೈತರಿಗೆ ಪ್ರಮುಖವಾಗಿ ಈ ಕೃಷಿಗೆ ಪೂರಕವಾದಂಥ ಇತರೆ ಚಟುವಟಿಕೆಗಳಿಗೆ ಸಬ್ಸಿಡಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ. ಉದಾಹರಣೆಗೆ ಈ ಪಶುಗಳನ್ನು ಖರೀದಿ ಮಾಡೋದಕ್ಕಾಗಿರ್ಬೋದು, ಅಥವಾ ಜೇನು ಸಾಕಾಣಿಕೆಗೆ ಆಗಿರ್ಬೋದು, ಅಥವಾ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ಆಗಿರ್ಬೋದು, ಇದಕ್ಕೆ ಎನ್ಕರೇಜ್ಮೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರ್ಯಾಡ್ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ರೈನ್ಫೆಡ್ ಏರಿಯಾ ಡೆವಲಪ್ಮೆಂಟ್ ಅಂತೇಳಿ. ಅಲ್ಲೂ ಕೂಡ ರೈತರಿಗೆ ಬೇರೆ ಬೇರೆ ಕೃಷಿಗೆ ಪೂರಕವಾದ ಇತರೆ ಚಟುವಟಿಕೆಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ.
1: ಹೀಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಇಲಾಖೆಯಿಂದನೂ ಕೂಡ ಒದಗಿಸಿಕೊಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಬಳಕೆಯನ್ನು ಅವರು
0: ಮಾಡಿಕೊಳ್ಬಹುದು.
1: ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ
0: ಸರ್? ಒಂದು ಪ್ರಮುಖವಾಗಿ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ನಾನು, ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಯನ್ನು ಬೆಳೆದು ಅಂತರ ಬೆಳೆಗಳ ನಡುವೆ ಒಂದು ದೋಣಿ ಸಾಲನ್ನು ತೆಗೆದು, ಇದನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗುತ್ತೆ ಅನ್ನೋದರ ಜೊತೆಗೆ ನಮಗೆ ಬಂದಿರತಕ್ಕಂಥ ಬಿಳಿಸುಳಿ ರೋಗವನ್ನು ತಡೆಗಟ್ಟೋದಕ್ಕೆ ಈ ತಾಂತ್ರಿಕತೆ ಏನಿದೆ ಬಹಳ ಅನುಕೂಲವಾದಂಥ ತಾಂತ್ರಿಕತೆ. ಇದನ್ನು ಸ್ವಲ್ಪ ನಮ್ಮೆಲ್ಲ ರೈತರು ಅಳವಡಿಸ್ಕೊಳ್ರಿ ಅಂತೇಳಿ ನಾನು ಅವರಲ್ಲಿ ಬಹಳ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಇದು ಒಂದು. ಎರಡನೇದು, ಮಾಗಿ ಉಳುಮೆಯನ್ನು ಮತ್ತೆ ಬಳಕೆಗೆ ತರೋಣ. ಮಾಗಿ ಉಳುಮೆ ನಮ್ಮ ಅಪ್ಪ ತಾತಂದರು ಮಾಡಿಬಿಟ್ಟಂಥ ಟೆಕ್ನಾಲಜಿ ಅದು. ಅದೇನು ಹೊಸ ಟೆಕ್ನಾಲಜಿನೇ ಅಲ್ಲ, ಬಟ್ ಏನಂದ್ರೆ ಅದರ ಅನುಕೂಲಗಳು ಬಹಳಷ್ಟಿದ್ದಾವೆ.
1: ಅದು ಏನು ಅಂತ ಇತ್ತೀಚೆಗೆ ಬಾರಿ ಚೆನ್ನಾಗಿ
0: ಕಂಡ್ಕೊಂಡಿದೀವಿ ನಾವು. ಇದನ್ನ ಮಾಡಲಿಲ್ಲ ಅಂತೇಳಿ ಹೇಳಿದ್ರೆ ಏನೆಲ್ಲ ರೋಗಗಳು ಬೆಳೆಗಳಿಗೆ ಆವರಿಸುತ್ತೆ, ಎಷ್ಟೆಲ್ಲ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ, ಇದನ್ನ ನಾವು ಅನುಭವಿಸಿದ್ದೇವೆ. ಇದನ್ನ ನಾವು ಹೋಗಲಾಡಿಸ್ಬೇಕು ಅಂತೇಳಿ ಹೇಳಿದ್ರೆ ದಯವಿಟ್ಟು ನಾವು ಎಲ್ಲರೂ ಮಾಗಿ ಉಳುಮೆಗೆ ಒಂದಿಷ್ಟು ಕೈ ಹಾಕೋಣ ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದನ್ನು ಹೊರತುಪಡಿಸಿ ನಮಗೆ ಚೆಕ್ಡ್ಯಾಮ್ ಏನಾದರೂ ಬೇಕಾಗ್ತದೆ, ಕಿಂಡಿ ಅಣೆ ಬೇಕಾಗ್ತದೆ, ನಾಲಾ ಬದುಗಳನ್ನು ಕೂಡ ನಾವು ಮಾಡ್ತೇವೆ. ಅಂದರೆ ಈಗ ನೀರು ಕೊನೆ ನಿಲ್ಲುವಂಥ ಜಾಗದೊಳಗೆ ಒಂದು ಸಣ್ಣ ಕೆರೆಯ ರೂಪದ ಒಂದು ರೂಪವನ್ನು ಕೊಡ್ತೇವೆ ನಾವು. ಅಲ್ಲಿಗೆ ಒಂದು ಬಂಡ್ ಹಾಕಿ ಒಟ್ಟಾರೆ ಬರ್ತಕ್ಕಂಥ ಹರಿದು ಬಂದಂಥ ನೀರು ಅಲ್ಲಿ ಸಂಗ್ರಹಣೆ ಆಗಬೇಕು. ಆ ಬಂಡ್ಗಳ ಮೇಲೆ ಮತ್ತೆ ನಾವು ಕೆಲವು ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಅರಣ್ಯ ಸಸಿಗಳನ್ನ ನೆಟ್ಟು ಇಡೀ ಒಟ್ಟಾರೆ ವಾತಾವರಣ ಚೆನ್ನಾಗಬೇಕು, ಅಲ್ಲಿ ಪ್ರಾಣಿ ಪಕ್ಷಿಗಳ ಸಂಕುಲ ಜಾಸ್ತಿ ಆಗಬೇಕು ಅನ್ನೋದು ಉದ್ದೇಶ. ಜೊತೆಗೆ ಹೆಚ್ಚಿಗೆ ಆದಂಥ ನೀರನ್ನು ಹರಿದು ಹೋಗೋದಕ್ಕೆ ಬೇರೆ ಕೋಡಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಆ ಥರದ ನಾಲಾ ಬದುಗಳ ಅವಶ್ಯಕತೆ ಏನಾದರೂ ಇತ್ತು ಅಂತೇಳಿ ಹೇಳಿದರೆ ನೇರವಾಗಿ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಜೊತೆಗೆ ಊರಿಗೆ ಹತ್ರ ಆಗ್ತಕ್ಕಂಥದ್ದು ಗೋಕಟ್ಟೆ ಅಂತೇಳಿ ಒಂದು ಮಾಡ್ತೇವೆ. ಅದು ಭಾಳಷ್ಟು ಪಶುಗಳಿಗೆ ನೀರು ಕುಡಿಯೋದಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಮೂರು ಭಾಗವನ್ನು ನಾವು ಈ ಬದುಗಳಿಂದ ಆವರಿಸಿದ್ರೆ ಒಂದು ಭಾಗ ಅಲ್ಲಿ ರ್ಯಾಂಪ್ ಹಾಕಿರ್ತೀವಿ, ರ್ಯಾಂಪ್ ಟೈಪ್ ಅಲ್ಲಿ ವಿತ್ ಸ್ಟೋನ್ಸ್ ಅಥವಾ ರಬಲ್ ಚೆಕ್ಸ್ ಅದನ್ನು ಹಾಕಿ ನಾವು ಪಶುಗಳು ನೀರು ಕುಡಿಯೋದಕ್ಕೆ ಅವಕಾಶ ಆಗ್ತದೆ ಅಲ್ಲಿ. ಇನ್ನು ನಾನು ಇದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಭಾಳಷ್ಟು ಜನ ಭಾಳಷ್ಟು ಹಳ್ಳಿಗಳಲ್ಲಿ ಈ ಸ್ಟ್ರಕ್ಚರನ್ನು ಮಾಡಿದ್ದೇವೆ. ಅಲ್ಲಿ ಬಟ್ಟೆ ಒಗೆಯೋದಕ್ಕೂ ಕೂಡ ಗೋಕಟ್ಟೆಗಳನ್ನು ಬಳಸ್ತಕ್ಕಂಥದ್ದು ಚಾಲ್ತಿಯಲ್ಲಿದೆ. ಜೊತೆಗೆ ಪಶುಗಳು ನೀರು ಕುಡಿಯೋದಕ್ಕೂ ಕೂಡ ಅದು ಅನುಕೂಲ ಮಾಡಿಕೊಡ್ತದೆ. ಈ ಥರದ್ದು ಯಾವುದಾದ್ರೂ ನಿಮಗೆ ಸ್ಟ್ರಕ್ಚರ್ಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೇರವಾಗಿ ನೀವು ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿರಿ ಅಂತೇಳಿ ಎಲ್ಲ ರೈತರಲ್ಲೂ ಮನವಿ ಮಾಡ್ತಿದ್ದೆ.
1: ಒಳ್ಳೆಯದು ಸರ್. ಇವತ್ತಿನ ಸಂಚಿಕೆಯಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಲಘು ಪೋಷಕಾಂಶಗಳ ಬಳಕೆ ಈ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಯುಎಂ ಪ್ರಕಾಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಒಂದು ಸಸ್ಯದ ಉತ್ತಮ ಬೆಳವಣಿಗೆಗೆ ಎಷ್ಟು ಸಸ್ಯ ಪೋಷಕಾಂಶಗಳ ಅಗತ್ಯವಿದೆ ಅಂಥೇಳಿ. ಸರಿಯಾದಂತಹ ಉತ್ತರ 17 ಸಸ್ಯ ಪೋಷಕಾಂಶಗಳ ಅಗತ್ಯವಿದೆ. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸಿಕೊಳ್ಳಿ. ಒಂದು ಸಸ್ಯದ ಉತ್ತಮ ಬೆಳವಣಿಗೆಗೆ ಎಷ್ಟು ಸಸ್ಯ ಪೋಷಕಾಂಶಗಳ ಅಗತ್ಯವಿದೆ ಅಂತ ಹೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 17 ಸಸ್ಯ ಪೋಷಕಾಂಶಗಳ ಅಗತ್ಯವಿದೆ. ಸಾಕಷ್ಟು ಜನ ರೈತ ಬಾಂಧವರು ಪತ್ರಗಳನ್ನು ಬರೆದಿದ್ದೀರಿ, ಅದರಲ್ಲಿ ಕೆಲವಷ್ಟೇ

0: ನಮ್ಮ ಕೇಳುಗರು ಸರಿಯಾದಂತಹ ಉತ್ತರವನ್ನ ಬರೆದಿದ್ದೀರಿ, ಅದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನ ಕೈ ಸೇರುವ ಹಾಗೆ ಕಳುಹಿಸಿದಿರಿ. ಸರಿ ಉತ್ತರ ಬರೆದಿರುವ ಶ್ರೋತೃಗಳ ಹೆಸರುಗಳನ್ನು ನೋಡೋದಾದರೆ, ಆಲೂರು ತಾಲೂಕು ಕವಳಿಕೆರೆಯ ಕೆ ಎ ವರದರಾಜು, ಹಾಸನ ತಾಲೂಕು ಹಂಡ್ರಂಗಿ ಗ್ರಾಮದ ಬಿ ಮಂಜುನಾಥ್, ಬೇಲೂರು ತಾಲೂಕು ಅಡಗೂರಿನ ಡಿ ಧರಣೇಂದ್ರ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಮಡುವಿನ ಕೋಡಿಯ ಎಂಸಿ ನಿಂಗರಾಜೇಗೌಡ, ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ ಮತ್ತು ಚಿಕ್ಕಮಗಳೂರು ತಾಲೂಕು ಚಿಕ್ಕ ಕುರುಬರಹಳ್ಳಿಯ ಸುಜಾತಾ ದಿವಾಕರ್. ಸರಿಯಾದಂತಹ ಉತ್ತರವನ್ನು ನಮ್ಮ ನಿಲಯಕ್ಕೆ ನಿಗದಿತ ದಿನದ ಒಳಗಾಗಿ ಕಳುಹಿಸಿಕೊಟ್ಟ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಹಾಗೇನೆ ಸರಿ ಉತ್ತರವನ್ನು ಬರೆಯಲು ಪ್ರಯತ್ನಿಸಿದಂತಹ ನಮ್ಮ ಕೇಳುಗರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ, ಕಳೆದ ಸಂಚಿಕೆಯ ವಿಜೇತರನ್ನು ನಾವು ಲಾಟರಿ ಮೂಲಕ ಆರಿಸಿದಾಗ ಆಯ್ಕೆ ಆದವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಮಡುವಿನ ಕೋಡಿಯ ಎಂಸಿ ನಿಂಗರಾಜೇಗೌಡ ಹಾಗೂ ಹಾಸನ ತಾಲೂಕು ಹಂಡ್ರಂಗಿಯ ಬಿ ಮಂಜುನಾಥ್. ಎಂಸಿ ನಿಂಗರಾಜೇಗೌಡ ಮತ್ತು ಬಿ ಮಂಜುನಾಥ್ ಅವರಿಗೆ ಅಭಿನಂದನೆಗಳು. ರೈತ ಬಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ, 1 ಕೆಜಿ ಭತ್ತ ತಯಾರಾಗಲು ಎಷ್ಟು ಲೀಟರ್ ನೀರು ಬೇಕಾಗುತ್ತೆ? ಈ ವಿಚಾರವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರು ಮಾಹಿತಿಯನ್ನು ಮಾಡಿಕೊಡುವ ಸಂದರ್ಭದಲ್ಲಿ ವಿಚಾರಗಳನ್ನು ತಿಳಿಸಿದ್ದಾರೆ. ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ, 1 ಕೆಜಿ ಭತ್ತ ತಯಾರಾಗಲು ಎಷ್ಟು ಲೀಟರ್ ನೀರು ಬೇಕು? ನಿಮ್ಮ ಸರಿಯಾದಂತಹ ಉತ್ತರಗಳನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಕೃಷಿಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ.
2: ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ.
3: ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
4: ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ.
2: ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಇಲಾಖೆ ಹಾಸನ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ.

0: ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
5: ನೋಡು, ಇದೇ ನನ್ನ ಫೇವರಿಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು.
7: ಸಕಲ ಜೀವಿಗಳ ತಾಣ ಮಣ್ಣು.
8: ವಿಷಗಳಿಂದ ಆಗುತ್ತಿದೆ ಹುಣ್ಣು,
9: ಭೂಮಿ ಹಸಿರ ಸಂಪತ್ತಿನ ಆಗರ.
8: ಕುಂದದಿರಲಿ ನಮ್ಮ ಸಡಗರ.
10: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
11: ಆಸೆಗಳಿಗೆ ಕಡಿವಾಣ ಇರಲಿ,
8: ಕಲ್ಮಶಗಳು ಸೇರದಂತಿರಲಿ.
10: ಕಾಣೋದೇ

ರೈತರಿಗಾಗಿನ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ದ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ

0: ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವಾಲಯ ಮೂರು ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ದಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ದಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯೂ ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ಹಾಸನ ಎಫ್ಎಂ. ಸಮಯ 7:45. ಕೇಳಿದರೆ ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಗೀತಪ್ರಿಯ ಅವರ ಸಾಹಿತ್ಯದ ಬೆಳುವಲದ ಮಡಿಲಲ್ಲಿ ಚಿತ್ರದ ಗೀತೆ.

0: ಸರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತಿರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಜಿಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವ ಗಂಡೆಂದರೆ ಗಂಡು ಚಿತ್ರದ ಗೀತೆ.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಕನ್ನಡ ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಪಿ ಜಯಚಂದ್ರನ್ ಮತ್ತು ಪಿ ಸುಶೀಲಾ ಅವರು ಹಾಡಿರುವ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವ, ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯದ ಒಲವಿನ ಉಡುಗೊರೆ ಚಿತ್ರದ ಗೀತೆ.

0: ಕೇಳಿದರೆ ಸಮಯ ಹೊಂದಿಸಿಕೊಳ್ಳಿ, 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆಕಾಶವಾಣಿ ಹಾಸನ ಕೇಂದ್ರ 102.2 MHz. ಯುವವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.
1: ನಮ್ ಲ್ಯಾಬಲ್ಲಿ ಯಪ್ಪ ಅದೆಷ್ಟು ಓಡಾಡಿಸ್ತಾರೆ ನನ್ನನ್ನ, ಅದ್ಯಾವುದು USB ಕೇಬಲ್ ಟೈಪ್ ಬಿ ತಗೊಂಬ ಅಂತ ಹೇಳಿದ್ದಾರೆ. ನಂಗೆ ಹೆಂಗ್ ಗೊತ್ತಾಗುತ್ತೆ ನಾನೀಗ ಎಲೆಕ್ಟ್ರಾನಿಕ್ಸ್ ಲ್ಯಾಬಿಗೆ ಹೋಗ್ಬೇಕು? ಸ್ವರ್ಣಕ್ಕಂಗ್ ಕಾಲ್ ಮಾಡಿದ್ರೆ ಒಂಚೂರು ಈಸಿ ಆಗುತ್ತೆ, ಯಾವುದು ಅಂತ ಹುಡುಕೊಡ್ತಾರೆ. ಕಾಲ್ ಮಾಡ್ಕೊಂಡೆ ಹೋಗೋಣ. ಹಲೋ.
2: ಹಲೋ ಅಕ್ಕ, ಕಾಲೇಜಲ್ಲಿ ಇದ್ದೀರಾ ತಾನೇ ಇವತ್ತು?
1: ಹೌದು, ಕಾಲೇಜಲ್ಲೇ ಇದ್ದೀನಿ. ಏನ್ ವಿಷಯ, ನನ್ನ ನೆನ್ಪಿಸ್ಕೊಬಿಟ್ಟಿದ್ಯಾ?
2: ಏನಂದ್ರೆ ನಮ್ ಲ್ಯಾಬಲ್ಲಿ ಅತ್ತೊಗೊಬ ಇತ್ತೊಗೊಬ ಏನೇನೋ ಹೇಳಿ ಕಳಿಸಿದ್ದಾರೆ ನಿಮ್ ಲ್ಯಾಬಿಂದ.
1: ಓ, ನಮ್ ಲ್ಯಾಬಿಗೆ ಬರ್ತಾ ಇದೀಯಾ?
2: ಹಾ, ನಿಮ್ ಲ್ಯಾಬಿಗೆ ಬರ್ತಿದ್ದೀನಿ, ನಿಮ್ ಹೆಲ್ಪ್ ಬೇಕಿತ್ತು. ನಾನ್ ಮುಂಚೆ ರೀಚ್ ಆಗಿರ್ತೀನಿ, ನೀವು ಬನ್ನಿ ಲ್ಯಾಬಿಗೆ ಆಯ್ತಾ?
1: ಸರಿ ಸರಿ, ನನ್ ಮೇಲೆ ಕ್ಲಾಸ್ ರೂಮ್ ಹತ್ರನೇ ಬರ್ತಿದ್ದೆ, ಅಲ್ಲೇ ಪಕ್ಕ ಲ್ಯಾಬು, ಬರ್ತೀನಿ ಬಾ.
2: ಬನ್ನಿ ಬನ್ನಿ. ಅಯ್ಯೋ, ಇದೇನಪ್ಪ ಬರೀ ವೈರ್ಗಳೇ ಇದಾವಲ್ಲ ಇಲ್ಲಿ. ಇದ್ರಲ್ಲಿ ಟೈಪ್ ಬಿ ಯಾವುದು? ಏನ್ ಒಂದೊಂದ್ರ ಶೇಪ್ ಒಂದೊಂದ್ರ ಇದೆ, ಇದಿಷ್ಟು ಅಗ್ಲ ಇದೆ, ಇಷ್ಟು ಚಿಕ್ಕ ಇದೆ, ನಾ ಯಾವ ತಗೊಳ್ಳಿ? ಇಷ್ಟೊಂದು ಟೆನ್ಷನ್ ಯಾಕೆ? ಸ್ವರ್ಣಕ ಬರ್ತಿದಾರ್ ತಾನೆ, ಸುಮ್ನೆ ಯಾವ್ದೋ ಒಂದು ಎತ್ಕೊಂಡು ಹೋಗೋದು ಅವ್ರು ಕೊಟ್ಟಿದ್ದ.
1: ಏನ್ ಲಿಖಿತ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ?
2: ಅಯ್ಯೋ, ಟೈಪ್ ಬಿ USB ಕೇಬಲ್ ಬೇಕಂತೆ ನಮ್ಮ ಲ್ಯಾಬಿಗೆ ಅರ್ಜೆಂಟ್ ಆಗಿ.
1: ಏ, ಅದೇನಿಲ್ಲ, ಬಹಳ ಸ್ವಲ್ಪ ಅಲ್ಲೇ ಇದೆಯಲ್ಲ, ತಗೋ.
2: ಮೂರ್ ನಾಲ್ಕು ಇದೆ ಇಲ್ಲಿ, ಇದ್ರಲ್ಲಿ ಯಾವ್ದು ಅಂತ ತಗೊಳ್ಳಿ ನಾನು?
1: ಓಹೋ, ಅದಾ ನಿನ್ ಕನ್ಫ್ಯೂಷನ್. ಸರಿ ಸರಿ, ಅಲ್ಲಿ ನೋಡು, ಚೌಕಾಕಾರದಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಒಂದ್ ಬದಿ ಆಕಾರ ಇದೆ ಕೇಬಲ್ ಅಲ್ಲಿ, ಕಾಣಿಸ್ತಿದ್ಯಾ? ಅದೇ ಟೈಪ್ ಬಿ USB ಕೇಬಲ್.
2: ಇದು ಟೈಪ್ ಬಿನಾ?
1: ಹೌದು.
2: ಈಗ ಒಂದ್ ನಿಮಿಷ ಇರಿ, ನಾನು ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ. ಅವ್ರೇನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಂತಿದ್ದಾರೆ ಸೆಕೆಂಡ್ ಸೆಕ್ಷನ್ಗೆ, ಫ್ರೀ ಇದೆ ಇವಾಗ, ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು.
1: ಓಹೋ, ಸರಿ ಸರಿ, ಆಯ್ತು, ಕೊಟ್ ಬಾ, ನಾನು ಇಲ್ಲೇ ಇರ್ತೀನಿ.
2: ಇಲ್ಲೇ ಇರಿ, ಲಾಸ್ಟ್ ರೂಮ್ ನಮ್ದು ಲ್ಯಾಬ್ ಇದೆಯಲ್ಲ, ಅಲ್ಲಿ ಕೊಟ್ ಬರ್ತೀನಿ, ಇಲ್ಲೇ ಕಾರಿಡಾರ್ ಅಲ್ಲಿ ವೇಟ್ ಮಾಡ್ತಾ ಇರಿ.
1: ಓಕೆ, ಆಯ್ತು, ಹೋಗ್ ಬಾ. ಎಲ್ಲಿರುವೆ ನನ್ನ ಸ್ನೇಹಿತೆ ಲಿಖಿತ? ಇನ್ನೂ ಬಂದಿಲ್ಲ, ಲಾಸ್ಟ್ ರೂಮ್ ಇಂದ ಆಚೆ ಬಂದಿಲ್ಲ. ಎಲ್ಲಿ ಇರುವೆ ಲಿಖಿತ?
2: ಬಂದೆ ಬಂದೆ ಬಂದೆ, ನನ್ ನೆನ್ಸ್ಕೊಂಡೆ ಹಾಡೇಳ್ತಾ ಇದ್ರಾ?
1: ಹೌದು, ನೀನು ಕಾಯಿರಿ ಅಂತ ಹೇಳೋದೆ ಅಲ್ವಾ, ಅದಕ್ಕೆ ನೀನೇ ಬರ್ಲಿ ಎಲ್ಲೋದೆ ಅಂತೇಳಿ ನಿನ್ ಬಗ್ಗೆನೇ ಹಾಡ್ ಹಾಡ್ತಾ ಇದ್ದೆ.
2: ಓ ಸೂಪರ್ ನೋಡಿ, ಅದಕ್ಕೆ ಬೇಗ ಕೊಟ್ಬಿಟ್ಟು ಬೇಗ ಓಡ್ ಬಂದೆ.
1: ಹಾ, ಈಗ ನೀನ್ ಯಾಕೆ ಬಂದೆ ಅಂತ ನಂಗೆ ಗೊತ್ತು.
2: ಇಲ್ಲಿ ಗೆಸ್ ಮಾಡಿ ನೋಡೋಣ.
1: ನಿನ್ನ ನಾನು ಅರ್ಧ ಕುಡ್ದು ಬಿಟ್ಟಿದ್ದೀನಿ. ಈಗ ನಿನಗೆ USB ಕೇಬಲ್ ತಗೊಳ್ಳುವಾಗ ಗೊಂದಲ ಆಯ್ತು.
2: ಹೌದು,
1: ಅದಕ್ಕೆ ನೀನೀಗ ಅದ್ರ ಬಗ್ಗೆ ತಿಳ್ಕೋಬೇಕು, ಕರೆಕ್ಟಾ?
2: ಹೌದು, ಅದಕ್ಕೇನೆ ನಾನು ಬರ್ತೀನಿ ಅಂತ ಹೇಳಿದ್ದು. ಇದ್ರ ಬಗ್ಗೆ ಹೇಳಿ ಅಂದ್ರೆ ನೀವೆಲ್ಲಾದ್ರೂ ಹೋಗ್ಬಿಟ್ರೆ ಅದಕ್ಕೆ ಏನೋ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವೇಟ್ ಮಾಡಿಸ್ತಾ ಇದ್ದೆ.
1: ನಾನು ಆವಾಗ್ಲೇ ತಲೆ ಓಡಿಸ್ದೆ, ಬಹುಶಃ ಲಿಖಿತ ಇದಕ್ಕೇ ನನ್ನ ಕಾಯ ಕೇಳ್ತಿದ್ದಾಳೆ.

0: ಅಂತ, ಇಲ್ಲ ಏನಾದ್ರೂ ಕ್ಯಾಂಟೀನಿಗೆ ಕರ್ಕೊಂಡೋಗಿ ಸಮೋಸ ಟೀ ಗೀ ಕೊಡಿಸ್ತಾಳ ಅಂತ.
1: ಸ್ನಾಕ್ಸ್
0: ಏನ್ ಮಾಡೋದು, ಚಳಿಗಾಲ ತಿನ್ಬೇಕು ಅಂತ ಅನ್ಸುತ್ತೆ.
1: ನಂಗೂ ಹಂಗೆ ಅನ್ಸುತ್ತೆ, ಇಷ್ಟು ಚಳಿ ಚಳಿಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ.
0: ಮಳೆಗಿಂತ ಜಾಸ್ತಿ ಚಳಿನೇ ಜಾಸ್ತಿ ಇರೋದಕ್ಕೆ ಚಳಿಗಾಲನೇನೋ ಅನ್ನಿಸ್ತಾ ಇದೆ.
1: ಹೌದು, ಗಾಳಿ ವಿಪರೀತ ಅಲ್ವಾ, ಮಳೆನೇ ಕಡಿಮೆ.
0: ಹೌದು.
1: ಸರಿ, ನಿಮಗೆ ಕೊಡಿಸ್ತೀನಿ ನಿಜವಾಗ್ಲು.
0: ಹಾ,
1: ಟೀ ಜೊತೆ ರಸ್ಕ್ ತಿನ್ನೋಣ ಇವತ್ತು.
0: ಸರಿ,
1: ಜಾಸ್ತಿ ಆಯಿಲಿ ಫುಡ್ ಬೇಡ ಅಲ್ವಾ.
0: ಆಯ್ತು, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ.
1: ಈಗ ಮೊದ್ಲಿಗೆ ಈ USP ಅಂದ್ರೆ ಏನು, ಇದ್ರ ಫುಲ್ ಫಾರ್ಮ್ ಏನು, ಮತ್ತೆ ಇದ್ರ ಮುಖ್ಯ ಲಕ್ಷಣಗಳು, ಹಾಗೇನೆ ಇದು ವಿವಿಧ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಏನೇನೆಲ್ಲ ಉಪಯೋಗಗಳಿದೆ ಇದರಿಂದ ಅನ್ನೋದನ್ನ ತಿಳಿಸಿ ನಮ್ಗೆ.
0: ಸರಿ, ಆಯ್ತು. USB ಅಂತ ಅಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಈ USB ಎಂಬುದು ಡೇಟಾವನ್ನ ವರ್ಗಾವಣೆ ಮಾಡೋದಿಕ್ಕೆ ಮತ್ತು ವಿದ್ಯುತ್ ಪೂರೈಸಲು, ಹಾಗೇನೆ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಕಂಪ್ಯೂಟರ್ ಅಥವಾ ಇತರೆ ಸಾಧನಗಳೊಂದಿಗೆ ಸಂಪರ್ಕಿಸಲು ಬಳಸುವಂತಹ ಒಂದು ಕೇಬಲ್ ಆಗಿದೆ. ಆಯ್ತಾ. ಈಗ ಕೀಬೋರ್ಡ್ಗಳು, ಮೌಸ್ಗಳು, ಪ್ರಿಂಟರು, ಸ್ಮಾರ್ಟ್ ಫೋನು ಅಥವಾ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ಗಳು, ಕ್ಯಾಮ್ರಾ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಸಾಧನಗಳನ್ನ ಸಂಪರ್ಕ ಮಾಡೋದಿಕ್ಕೆ ಇದು ನಮ್ಗೆ ಸಹಾಯವನ್ನ ಮಾಡುತ್ತೆ. ಇನ್ನು ಈ USB ಹಳೆಯ ಸಂಪರ್ಕ ವಿಧಾನಗಳನ್ನ ಹೆಚ್ಚಾಗಿ ಬದಲಾವಣೆ ಮಾಡಿದೆ. ಯಾಕಂದ್ರೆ ಹಳೆಯ ಸಂಪರ್ಕ ಸಾಧನಗಳಲ್ಲಿ ವೇಗದ ಕೊರತೆ ಇತ್ತು. ಒಂದೊಂದು ಸಾಧನದಿಂದ ಇನ್ನೊಂದು ಸಾಧನಕ್ಕೆ ಸಂಪರ್ಕಿಸಲು ಬೇರೆ ರೀತಿಯ ಕೇಬಲ್ಗಳನ್ನ ಬಳಸಬೇಕಿತ್ತು. ಹಾಗಾಗಿ ಆ ವಿಧಾನಗಳನ್ನ ಇದು ಬದಲಾಯಿಸಿದೆ. ಇದು ಹೆಚ್ಚು ವೇಗವಾಗಿ ಡೇಟಾವನ್ನ ಪ್ರಸರಣ ಮಾಡುತ್ತೆ, ಹಾಗೇನೆ ಇದು ಹೆಚ್ಚು ವಿಶ್ವಾಸಾರ್ಹವಾಗಿದೆ, ಮತ್ತೆ ಇದು ಪ್ಲಗ್ ಅಂಡ್ ಪ್ಲೇ ಈ ಕಾರ್ಯವನ್ನು ಕೂಡ ಬೆಂಬಲ ಮಾಡುತ್ತೆ.
1: ಈ ಪ್ಲಗ್ ಅಂಡ್ ಪ್ಲೇ ಅಂತ ಅಂದ್ರೆ ಏನು?
0: ಪ್ಲಗ್ ಅಂಡ್ ಪ್ಲೇ ಅಂತ ಅಂದ್ರೆ ಸಾಧನಗಳನ್ನ ಒಂದು ವ್ಯವಸ್ಥೆ ಸ್ವಯಂಚಾಲಿತವಾಗಿ ಪತ್ತೆ ಮಾಡುತ್ತೆ. ಈಗ ಹಿಂದಿನ ಕಾಲದಲ್ಲಿ ಹೇಗಿತ್ತು, ನಾವೇನಾದ್ರೂ ಪ್ರಿಂಟರ್ನ ನಮ್ಮ ಕಂಪ್ಯೂಟರ್ಗೆ ಸಂಪರ್ಕಿಸಿದ್ರೆ ಈಗ ಪ್ರಿಂಟರ್ ಸಂಪರ್ಕಗೊಂಡಿದೆ ಅನ್ನೋದನ್ನ ನಮ್ಮ ಸಾಧನ ಕಂಡುಹಿಡಿಯೋದಿಕ್ಕೆ ಅದರದೇ ಆದಂತಹ ನಿರ್ದಿಷ್ಟವಾದಂತಹ ಒಂದು ಸಾಫ್ಟ್ವೇರ್ ಡ್ರೈವರ್ ಅನ್ನ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು.
1: ಹೌದು
0: ಅಲ್ವಾ? ಆದ್ರೆ ಆ ರೀತಿ ಡ್ರೈವರ್ಗಳನ್ನ ಸ್ಥಾಪಿಸದೆ ಸ್ವಯಂಚಾಲಿತವಾಗಿ ಓ ಯಾವುದೋ ಒಂದು ಬಾಹ್ಯ ಸಾಧನ ನನಗೆ ಸಂಪರ್ಕ ಆಗಿದೆ ಅಂತ ಹೇಳಿ ಒಂದು ಸಿಸ್ಟಮ್ ಪತ್ತೆ ಹಚ್ಚುತ್ತೆ. ಇದನ್ನೇ ನಾವು ಪ್ಲಗ್ ಅಂಡ್ ಪ್ಲೇ ಕಾರ್ಯ ಅಂತ ಹೇಳಿ ಕರೆಯೋದು.
1: ಹಾ, ಈಗ ಗೊತ್ತಾಯ್ತು.
0: ಇನ್ನು USB 3.2, 3.2 ಮತ್ತು USB 3.1, USB 4 ಈ ರೀತಿ ಬೇರೆ ಬೇರೆ USB ವರ್ಷನ್ ಅಂದ್ರೆ ಆವೃತ್ತಿಗಳು ಕೂಡ ಇದೆ. ಅತಿ ಹೆಚ್ಚಿನ ಡೇಟಾ ವರ್ಗಾವಣೆಗಾಗಿ ನಾವು ಇಂದಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್, ಟ್ಯಾಬ್ಲೆಟ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಇನ್ನು USB ಕನೆಕ್ಟರ್ಗಳಲ್ಲಿ USB ಟೈಪ್ ಎ, ಟೈಪ್ ಬಿ, ಮೈಕ್ರೋ USB, ಮಿನಿ USB, ಹಾಗೆ ಇತ್ತೀಚೆಗೆ ಹೆಚ್ಚಾಗಿ ಬಳಸ್ತಿರುವಂತಹ USB ಟೈಪ್ ಸಿ ಸೇರಿದಂತೆ ವಿವಿಧ ಪ್ರಕಾರಗಳು ಬರುತ್ತೆ. ಈ ಒಂದು ಟೈಪ್ ಸಿ ಏನಿದೆ ಅದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಆಧುನಿಕ ಸಾಧನಗಳಲ್ಲಿ ವ್ಯಾಪಕವಾಗಿ ಬಳಕೆ ಮಾಡ್ತಾ ಇದ್ದೀವಿ.
1: ಈಗ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ಚಾರ್ಜ್ ಮಾಡೋದಕ್ಕೂ ಟೈಪ್ ಸಿನೇ ಬಳಸ್ತಿರೋದು ಅಲ್ವಾ?
0: ಹೌದು, ಸರಿಯಾಗಿ ಹೇಳ್ದೆ ನೀನು.
1: ಈ USB ಕೇಬಲ್ ಬರೋದಕ್ಕೆ ಮುಂಚೆ ಮೊದ್ಲು ಯಾವ ತಂತ್ರಜ್ಞಾನ ಇತ್ತು, ಮತ್ತೆ ಅವಕ್ಕೆಲ್ಲ ಏನ್ ಮಿತಿಗಳಿತ್ತು, USB ಕೇಬಲ್ಗೆ ಕಂಪೇರ್ ಮಾಡಿ ಹೇಳೋದಾದ್ರೆ ಏನೇನೆಲ್ಲ ಮಿತಿಗಳಿತ್ತು ಅಂತ ಹೇಳಿ.
0: ಸರಿ, ಈ USB ಸಾರ್ವತ್ರಿಕ ಆಗೋದ್ಕಿಂತ ಮೊದಲು ಕಂಪ್ಯೂಟರ್ಗಳು ಬಾಹ್ಯ ಸಾಧನಗಳೊಂದಿಗೆ ಸಂಪರ್ಕ ಸಾಧಿಸಿ ಮಾಹಿತಿಯನ್ನ ರವಾನೆ ಮಾಡಲು ಮತ್ತು ಪಡೆದುಕೊಳ್ಳಲು ಬೇರೆ ಬೇರೆ ಸಂಪರ್ಕ ವಿಧಾನಗಳನ್ನ ಬಳಸ್ತಾ ಇತ್ತು. ಅದರಲ್ಲಿ ಸೀರಿಯಲ್ ಪೋರ್ಟ್ ಅಥವಾ ಕಾಮ್ ಪೋರ್ಟ್, ಪ್ಯಾರಲಲ್ ಪೋರ್ಟ್, PS/2 ಪೋರ್ಟ್ ಮತ್ತು SSE SI ಅಂದ್ರೆ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್, ಇವು ನಾಲ್ಕು ಅತ್ಯಂತ ಸಾಮಾನ್ಯವಾಗಿ ಬಳಸ್ತಾ ಇದ್ವಿ. ಈಗ ಮೊದಲನೇದು ಹೇಳಿದ್ನಲ್ಲ ಸೀರಿಯಲ್ ಪೋರ್ಟ್ ಅಂತ, ಇದನ್ನ ಮುಖ್ಯವಾಗಿ ಮಾಡೆಮ್ಗಳು, ಹಳೆಯ ಮೌಸ್ಗಳು ಮತ್ತು ಸಂವಹನ ಸಾಧನಗಳೊಂದಿಗೆ ಸಂಪರ್ಕ ಸಾಧಿಸೋದಿಕ್ಕೆ ಬಳಕೆ ಮಾಡ್ತಾ ಇದ್ರು. ಆದ್ರೆ ಇದು ಡೇಟಾವನ್ನ ಬಹಳ ನಿಧಾನವಾಗಿ ವರ್ಗಾವಣೆ ಮಾಡ್ತಾ ಇತ್ತು. ಇನ್ನ ಇದರ ನಂತರ ನಾನು ಹೇಳಿದಂತಹ ಪ್ಯಾರಲಲ್ ಪೋರ್ಟ್, ಇದನ್ನ ಸಾಮಾನ್ಯವಾಗಿ ಪ್ರಿಂಟರ್ಗಳು ಮತ್ತು ಸ್ಕ್ಯಾನರ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು. ಇದು ಸೀರಿಯಲ್ ಪೋರ್ಟ್ಗಿಂತ ಹೆಚ್ಚಿನ ವೇಗದಲ್ಲಿ

0: ಡೇಟಾವನ್ನೇನೋ ವರ್ಗಾವಣೆ ಮಾಡ್ತಿತ್ತು. ಆದ್ರೆ ಇದರ ಕೇಬಲ್ಗಳು ಬೃಹತಾಕಾರದಲ್ಲಿರ್ತಿದ್ವು, ಅಂದ್ರೆ ಸೀರಿಯಲ್ಗೆ ಹೋಲಿಕೆ ಮಾಡಿದ್ರೆ, ಜೊತೆಗೆ ಅದಕ್ಕಿಂತ ಕೊಂಚ ದುಬಾರಿಯೂ ಆಗಿತ್ತು. ಇನ್ನು ಮುಂದಿನದು PS/2 ಪೋರ್ಟ್. ಇದನ್ನ ನಿರ್ದಿಷ್ಟವಾಗಿ ಕೀಬೋರ್ಡ್ ಮತ್ತು ಮೌಸ್ಗಳಿಗೆ ಅಂತಾನೆ ಹೇಳಿ ವಿನ್ಯಾಸ ಮಾಡಿದ್ರು. ಮತ್ತೆ ಇದ್ರಲ್ಲಿ ಹೇಗಪ್ಪ ಅಂದ್ರೆ ಪ್ರತಿ ಸಾಧನಕ್ಕೂ ಪ್ರತ್ಯೇಕ ಕನೆಕ್ಟರ್ಗಳು, ಒಂದು ಸಾಧನಕ್ಕೆ ಮಾಡಿದ್ದು ಇನ್ನೊಂದಕ್ಕೆ ಆಗದಲೇ ಇರಬಹುದು, ಆ ಸಮಸ್ಯೆ ಇತ್ತು. ಇನ್ನು ಈ ಹಾರ್ಡ್ ಡ್ರೈವ್ಗಳು, ಸ್ಕ್ಯಾನರ್ಗಳು ಮತ್ತು CD-ROM ಡ್ರೈವ್, ಸೊ ಇದನ್ನ ಸಂಪರ್ಕ ಮಾಡೋದಿಕ್ಕೆ SCSI ಈ ಒಂದು ಸಾಧನವನ್ನ ಬಳಕೆ ಮಾಡ್ತಿದ್ರು. ಇದು ಎಲ್ಲದಕ್ಕಿಂತ ಹೋಲಿಕೆ ಮಾಡಿದ್ರೆ ಹೆಚ್ಚಿನ ವೇಗವಾಗಿ ಡೇಟಾವನ್ನ ರವಾನಿಸ್ತಿತ್ತು. ಆದ್ರೆ ಇದನ್ನ ಬಳಕೆ ಮಾಡಿ ಅದನ್ನ ಕಾನ್ಫಿಗರ್ ಮಾಡೋದು ಕಷ್ಟದ ಕೆಲಸ ಆಗಿತ್ತು, ಜೊತೆಗೆ ಅದು ಸಂಕೀರ್ಣವಾಗಿತ್ತು, ಕೊಂಚ ಕಾಂಪ್ಲೆಕ್ಸ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಫೈರ್ ವೈರ್ ನಂತಹ ಇತರೆ ವಿಧಾನಗಳನ್ನ ಬಳಸಿಕೊಂಡು ನಾವು ಡಿಜಿಟಲ್ ಕ್ಯಾಮ್ರಾಗಳು ಮತ್ತು ವಿಡಿಯೋ ಉಪಕರಣಗಳಿಗೆ ಉಪಯೋಗ ಮಾಡ್ತಾ ಇದ್ರು, ಯಾಕಂದ್ರೆ ಅಲ್ಲೂ ಕೂಡ ನಮ್ಗೆ ಡೇಟಾ ವರ್ಗಾವಣೆ ಸ್ವಲ್ಪ ವೇಗವಾಗಿ ಆಗ್ಬೇಕು. ಹಾಗಾಗಿ ಇವಿಷ್ಟು ಮುಂಚೆ ಬಳಸ್ತಾ ಇದ್ರು. ಈ ವಿಧಾನಗಳಲ್ಲಿ ಅನಾನುಕೂಲಗಳೇನು ಅಂತಂದ್ರೆ, ಕೆಲವೊಂದು ಬಳಸೋದಕ್ ಸುಲಭ ಆಗಿತ್ತು, ಆದ್ರೆ ಡೇಟಾ ವರ್ಗಾವಣೆ ಕಷ್ಟಕರವಾಗಿತ್ತು. ಕೆಲವು ಡೇಟಾ ವರ್ಗಾವಣೆ ಚೆನ್ನಾಗಾಗ್ತಿತ್ತು, ಆದ್ರೆ ಅದನ್ನ ಕಾನ್ಫಿಗರ್ ಮಾಡೋದು ಉಪಯೋಗಿಸೋದು ಸಂಕೀರ್ಣವಾಗಿತ್ತು ಅಲ್ವಾ. ಆದ್ರೆ ಈ ಒಂದು USB ಒಂದೇ ಕೇಬಲ್ ಮೂಲಕ ಡೇಟಾ ಮತ್ತು ಕೆಲವು ಎಲೆಕ್ಟ್ರಾನಿಕ್ ಸಾಧನಗಳಿಗೆ ವಿದ್ಯುತ್ತನ್ನು ಸಹ ವರ್ಗಾವಣೆ ಮಾಡುತ್ತೆ. ಹಾಗಾಗಿ ಇದನ್ನ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳಿ ಕರೆಯೋದು.
1: ಈಗ USB ಅಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳಿದ್ರಿ ನೀವು ಆಗ್ಲೇ. ಈ ಯೂನಿವರ್ಸಲ್, ಸೀರಿಯಲ್ ಮತ್ತೆ ಬಸ್, ಈ ಮೂರು ಪದಗಳ ಪ್ರತ್ಯೇಕವಾದ ಅರ್ಥ ಏನು ಅಂತ ಹೇಳಿ, ಆಮೇಲೆ USBಗೆ ಇದೇ ಹೆಸರು ಯಾಕಿಟ್ರು ಅಂತ ನಂಗ ಅನ್ಮಾನ.
0: ಪ್ರಶ್ನೆ ಚೆನ್ನಾಗಿದೆ, ಇದ್ರ ಉತ್ತರ ಬಹಳ ಸರಳವಾಗಿದ್ರು ಕೂಡ ಇದನ್ನ ತಿಳ್ಕೊಂಡ್ರೆ ತುಂಬಾನೇ ಒಳ್ಳೇದು.
1: ಹೇಳಿ.
0: USB ನೀನ್ ಹೇಳ್ದಂಗೆನೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅನ್ನೋದನ್ನ ಸೂಚಿಸುತ್ತೆ. ಯಾಕಾಗಿ ಯೂನಿವರ್ಸಲ್ ಅಂತೀವಿ ಅಂದ್ರೆ, ಈಗ ಮುಂಚೆ ಹೇಗಿತ್ತು, ಬೇರೆ ಬೇರೆ ರೀತಿಯ ಸಾಧನಗಳನ್ನ ಸಂಪರ್ಕ ಮಾಡೋದಿಕ್ಕೆ
1: ಬೇರೆ ಬೇರೆ ರೀತಿ ತಂತ್ರಜ್ಞಾನ ಬೇಕಾಗಿತ್ತು.
0: ಆದ್ರೆ ಈ USB ಅನ್ನ ಉಪಯೋಗಿಸ್ಕೊಂಡು ಕೀಬೋರ್ಡ್, ಮೌಸ್, ಪ್ರಿಂಟರ್, ಫೋನ್ಗಳು, ಕ್ಯಾಮ್ರಾಗಳು, ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕ್, ಈ ರೀತಿ ವಿಭಿನ್ನ ರೀತಿಯ ಸಾಧನಗಳನ್ನ ಸಂಪರ್ಕ ಮಾಡೋದಿಕ್ಕೆ ಇದ್ ಒಂದೇ ಒಂದು ಕೇಬಲ್ ಸಾಕು.
1: ಅದಕ್ಕೆ ಇದು ಯೂನಿವರ್ಸಲ್.
0: ಹೌದು. ಇನ್ನು ಎರಡನೇದೇನ್ ಕೇಳ್ದೆ,
1: ಸೀರಿಯಲ್.
0: ಸೀರಿಯಲ್ ಅಂದ್ರೆ ಸಂವಹನ ಚಾನೆಲ್, ಅಂದ್ರೆ ನಾವು ಯಾವ ಒಂದು ಚಾನೆಲ್ ನ ಮೂಲಕ ಕಮ್ಯುನಿಕೇಟ್ ಮಾಡ್ತೀವಿ, ಅಂದ್ರೆ ಮಾಹಿತಿಯನ್ನ ರವಾನೆ ಮಾಡ್ತೀವೋ ಆ ಒಂದು ಚಾನೆಲ್ ನಲ್ಲಿ ಡೇಟಾ ಒಂದಾದ ನಂತರ ಇನ್ನೊಂದು, ಅಂದ್ರೆ ಬಿಟ್ ಬೈ ಬಿಟ್, ಒಟ್ಟಿಗೆ ನಾನು ಸಂಪೂರ್ಣ ಡೇಟಾವನ್ನ ವರ್ಗಾವಣೆ ಮಾಡೋದಿಕ್ಕಾಗಲ್ಲ, ಒಂದಾದ ನಂತರ ಒಂದು ಬಿಟ್ ಬೈ ಬಿಟ್ ಕಳಿಸೋದನ್ನ ನಾವು ಸೀರಿಯಲ್ ಕಮ್ಯುನಿಕೇಶನ್ ಅಥವಾ ಸೀರಿಯಲ್ ಸಂವಹನ ಅಂತ ಹೇಳ್ತೀವಿ. ಬಹು ಬಿಟ್ಗಳನ್ನ ಒಂದ್ ವೇಳೆ ಏಕಕಾಲದಲ್ಲಿ ಕಳಿಸಿದಿದ್ರೆ ಅದನ್ನ ಪ್ಯಾರಲಲ್ ಕಮ್ಯುನಿಕೇಶನ್ ಅಂತ ಅಂತೀವಿ. ಅದಕ್ಕೆ ತಂತಿಗಳು ಹೆಚ್ಚಾಗಿ ಬೇಕಾಗುತ್ತೆ. ಆದ್ರೆ ನಾವು ಇಲ್ಲಿ ಬಹು ಬಿಟ್ಗಳನ್ನ ಒಟ್ಟಿಗೆ ಕಳಿಸ್ತಾ ಇಲ್ಲ, ಒಂದಾದ ನಂತರ ಒಂದೇ ಒಂದು ತಂತಿಯ ಮೂಲಕ ಕಳಿಸ್ತೀವಿ. ಹಾಗಾಗಿ ಇದನ್ನ ಸೀರಿಯಲ್ ಅಂತ ಹೇಳಿ ಕರಿತೀವಿ. ಓಕೆನಾ. ಬಸ್ ಅಂತ ಯಾಕೆ ಕರಿಬಹುದು?
1: ಬಸ್ ಅಂದ್ರೆ ಯಾಕಂದ್ರೆ ಇವಾಗ ನಮ್ ಬಸ್ ನೋಡ್ರಪ್ಪ, ನಮ್ಮನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಲುಪಿಸುತ್ತೆ. ಅದೇ ರೀತಿ ಇದೂ ಈಗ ಡೇಟಾನ ವರ್ಗಾವಣೆ ಮಾಡುತ್ತಲ್ಲ, ಅದಕ್ಕೆ ಕರಿಬಹುದಾ ಏನೋ?
0: ಅದಕ್ಕೇನೆ ಕರಿಯೋದು. ನೀ ಹೇಳ್ದಾಗೆ ಬಸ್ ಹೇಗೆ ನಮ್ಮನ್ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಕರ್ಕೊಂಡೋಗುತ್ತೋ, ಅದೇ ರೀತಿ ಇಲ್ಲೇನಾಗ್ತಿದೆ, ಒಂದು ಸಾಧನದಿಂದ ಇನ್ನೊಂದು ಸಾಧನಕ್ಕೆ ಮಾಹಿತಿಯನ್ನ ಸಾಗಿಸೋದಕ್ಕೆ ಬಳಸ್ತಾ ಇರುವಂತ ಒಂದು ರಸ್ತೆ ಅಂದು ಭಾವಿಸಿ, ಆ ರಸ್ತೆ ಮೂಲಕ ಹಾದೋಗೋದಕ್ಕೆ ಇದು ಸಹಾಯವನ್ನ ಮಾಡ್ತಿದೆ ಅಲ್ವಾ. ಈ ಬಸ್ ಅನ್ನೋದು ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ನಲ್ಲಿ ಡೇಟಾ ಮತ್ತು ಶಕ್ತಿಯನ್ನ ಸಾಧನಗಳ ನಡುವೆ ಪ್ರಯಾಣ ಮಾಡಲು ಅನುಮತಿಸುವಂತಹ ಒಂದು ಸಂವಹನ ವ್ಯವಸ್ಥೆ. ಇದಕ್ಕೆ ಆ ರೀತಿ ಬಳಸ್ತೀವಿ. ಆದ್ರಿಂದ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಸಾಧನಗಳ ನಡುವೆ ಸರಣಿಯಾಗಿ ಅಂದ್ರೆ ಸೀರಿಯಲ್ ಆಗಿ ಡೇಟಾವನ್ನು ವರ್ಗಾಯಿಸುವ ಒಂದು ಸಾರ್ವತ್ರಿಕ ಸಂವಹನ ಮಾರ್ಗ, ಅಂದ್ರೆ ಯೂನಿವರ್ಸಲ್

0: ಇದು ಅರ್ಥ ಆಯ್ತು. ಈಗ ನೀವು ಆಗ್ಲೇ ಯು ಎಸ್ ಬಿ ಬಗ್ಗೆ ಹೇಳ್ತಾ, ಇದು ಡೇಟಾ ವರ್ಗಾವಣೆ ಮಾಡೋದಕ್ಕೆ ಬಳಸ್ತಾರೆ, ಮತ್ತೆ ವಿದ್ಯುತ್ ಪೂರೈಕೆ ಮಾಡೋದಕ್ಕೆ, ಆಮೇಲೆ ಎರಡು ಸಾಧನಗಳ ನಡುವೆ ಪರಸ್ಪರ ಸಂವಹನವನ್ನ ನಡೆಸೋದಕ್ಕೆ, ಹಾಗೇನೆ ಚಾರ್ಜಿಂಗ್ ಕಾರ್ಯಗಳಲ್ಲಿ ಬಳಸ್ತಾರೆ. ಇಷ್ಟನ್ನ ಹೇಳಿದ್ರಿ.
1: ಹೌದು.
0: ಆದ್ರೆ ಈಗ ಈ ಯು ಎಸ್ ಬಿ ಕೇಬಲ್ ಒಳಗಡೆ ಏನೇನಿರುತ್ತೆ, ಅದು ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ಹೇಳಿ.
1: ಈಗ ನೋಡು, ಜಾಡ ಹಿಡಿದ ಆಳಕ್ಕೆ ಇಳಿದ್ಬಿಟ್ಟೆ.
0: ಅದ್ರ ಬಗ್ಗೆನೆ ತಿಳ್ಕೊಬೇಕಲ್ಲ, ಇಷ್ಟೆಲ್ಲ ಕೆಲಸ ಮಾಡುತ್ತೆ.
1: ಹೌದು ಹೌದು, ಅದೇ ಬಹು ಮುಖ್ಯ ಆಕ್ಚುಲಿ. ಒಂದು ಯು ಎಸ್ ಬಿ ಕೇಬಲ್ ಒಳಗೆ ಸಾಧನಗಳ ನಡುವೆ ವಿದ್ಯುತ್ ಮತ್ತು ಡೇಟಾವನ್ನ ಸಾಗಿಸಲು ಹಲವಾರು ತಂತಿಗಳನ್ನ ನಾವು ಕಾಣಬಹುದು. ಆಯ್ತಾ, ಒಂದು ಪ್ರಮಾಣಿತ ಯು ಎಸ್ ಬಿ ಕೇಬಲ್ ಅನ್ನ ನಾವು ತಗೊಂಡ್ರೆ ಅದರಲ್ಲಿ ನಾಲ್ಕು ತಂತಿಗಳನ್ನ ನಾವು ಕಾಣಬಹುದು. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ನಿರ್ದಿಷ್ಟ ಕಾರ್ಯ
0: ಇದಿರುತ್ತೆ.
1: ಆಯ್ತಾ, ನಾಲ್ಕು ಯಾವ್ದಪ್ಪ ಅಂತಂದ್ರೆ, ಒಂದು ಕೆಂಪು ತಂತಿ, ಹಸಿರು ತಂತಿ, ಬಿಳಿ ತಂತಿ ಮತ್ತು ಕಪ್ಪು ತಂತಿ. ಈ ಕೆಂಪು ತಂತಿ ಅಂದ್ರೆ VCC, ಅಂದ್ರೆ ಏನಾದ್ರೂ ಒಂದು ಪಾಸಿಟಿವ್ ವೋಲ್ಟೇಜ್ ಅನ್ನ ನಾವು ಕೊಡಬೇಕು. ಈಗ ಸಾಮಾನ್ಯವಾಗಿ ನಾವು ಬಳಸ್ತಾ ಇರೋಂತ ಎಲ್ಲಾ ಸಾಧನಗಳಿಗೆ 5 ವೋಲ್ಟ್ ಪವರ್ ಸಪ್ಲೈ ಸಿಕ್ಕಿದ್ರೆ ತನ್ನ ಕಾರ್ಯವನ್ನ ಅದು ಮಾಡುತ್ತೆ. ಯು ಎಸ್ ಬಿನು ಅಷ್ಟೇ, ಎರಡು ಸಾಧನಗಳ ಮಧ್ಯೆ ಡೇಟಾವನ್ನ ವರ್ಗಾವಣೆ ಮಾಡುವುದಕ್ಕೆ ಅದಕ್ಕೂ ಕೂಡ 5 ವೋಲ್ಟ್ ಸಪ್ಲೈ ಬೇಕು. ಹಾಗಾಗಿ ಈ ಕೆಂಪು ತಂತಿ ಏನ್ ಮಾಡುತ್ತಪ್ಪ ಅಂದ್ರೆ ಯು ಎಸ್ ಬಿಗೆ 5 ವೋಲ್ಟ್ ಪವರ್ ಸಪ್ಲೈ ಸಿಗೋ ತರ ನೋಡ್ಕೊಳ್ಳುತ್ತೆ. ಇನ್ನು ಕಪ್ಪು ತಂತಿ, ಇದು ಗ್ರೌಂಡ್ ಅನ್ನ ಸೂಚಿಸುತ್ತೆ. ಈಗ ಕರೆಂಟ್ಗೆ ರಿಟರ್ನ್ ಮಾರ್ಗವನ್ನ ಒದಗಿಸೋ ಮೂಲಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ತಡೆದು ಇದು ವಿದ್ಯುತ್ ಸರ್ಕ್ಯೂಟ್ ಅನ್ನ ಪೂರ್ಣಗೊಳಿಸುತ್ತೆ. ಇನ್ ಮಿಕ್ಕಿದೆರಡು ಹಸಿರು ಮತ್ತು
0: ಬಿಳಿ,
1: ಈ ಎರಡು ತಂತಿಗಳನ್ನ D- ಮತ್ತು D+, ಅಂದ್ರೆ ಡೇಟಾ ಮೈನಸ್ ಮತ್ತು ಡೇಟಾ ಪ್ಲಸ್ ಅಂತ ಹೇಳಿ ಕರಿತೀವಿ. ಹೆಸರೇ ಹೇಳೋ ಹಾಗೆ ಈ D+ ಮತ್ತು D- ತಂತಿಗಳನ್ನ ಡೇಟಾ ವರ್ಗಾವಣೆ ಮಾಡೋದಕ್ಕಾಗಿ ನಾವು ಉಪಯೋಗಿಸ್ತೀವಿ. ಆಯ್ತಾ, ಈ ನಾಲ್ಕು ತಂತಿಗಳು ನಾವು ಸಂಪರ್ಕ ಮಾಡಿದಾಗ ಇನ್ನೊಂದು ಸಾಧನಕ್ಕೆ VCC ಮತ್ತು ಗ್ರೌಂಡ್ ಪವರ್ ಸಪ್ಲೈ ಶಕ್ತಿಯನ್ನ ಕೊಡುತ್ತೆ. D+ ಮತ್ತು D-
0: ವರ್ಗಾವಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಡೇಟಾವನ್ನ.
1: ಹೌದು.
0: ಈಗ ನೀವು ಈ ಯು ಎಸ್ ಬಿ ಕೇಬಲ್ ಒಳಗಡೆ ಇರೋ ನಾಲ್ಕು ತಂತಿಗಳು ಏನೇನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರಿ. ರೆಡ್, ಬ್ಲ್ಯಾಕ್, ಗ್ರೀನ್ ಮತ್ತೆ ವೈಟ್.
1: ಹೌದು,
0: ಇದೆಲ್ಲದ್ರ ಬಗ್ಗೆ ಗೊತ್ತಾಯ್ತು. ಇದೇನು ಡೇಟಾ ವರ್ಗಾವಣೆ ಮಾಡುವಾಗ ಈ ನಾಲ್ಕು ತಂತಿಗಳು ಸಹ ಬಳಕೆಯಲ್ಲಿ ಇರುತ್ತೆ.
1: ಹೌದು.
0: ಹಾ, ಈಗ ನನಗೆ ಡೇಟಾ ವರ್ಗಾವಣೆ ಆಗೋದ್ ಬೇಡ, ಬರೀ ಪವರ್ ಸಪ್ಲೈ ಆದ್ರೆ ಸಾಕು ನನಗೆ. ಆಗ ನಮ್ಗೆ ಈ ರೆಡ್ ಬ್ಲ್ಯಾಕು ಸಾಕ, ಈ D+, D-, ಈ ಎರಡು ತಂತಿಗಳನ್ನು ಇದರಲ್ಲಿ ಪಾತ್ರ ವಹಿಸುತ್ತಾ?
1: ಹಾ, ಬಹಳ ಒಳ್ಳೆ ಪ್ರಶ್ನೆ ಕೇಳ್ದೆ. ನೀನೇ ಹೇಳ್ದಂಗೆ ಡೇಟಾ ವರ್ಗಾವಣೆಗೆ ನಾಲ್ಕು ತಂತಿಗಳ ಅವಶ್ಯಕತೆ ಇದೆ. ಆದ್ರೆ ನಿನಗೆ ಕೇವಲ ಪವರ್ ಸಪ್ಲೈ ಶಕ್ತಿ ಪ್ರಸರಣ ಮಾತ್ರ ಬೇಕಿದ್ದಾಗ ಈ D+, D- ಅನ್ನ ಸಂಪರ್ಕಗೊಳಿಸ್ತೆ. D+, D- ಎರಡನ್ನು ಒಂದಕ್ಕೊಂದು ಸಂಪರ್ಕ ಮಾಡಿ ಶಾರ್ಟ್ ಮಾಡಿದ್ರೆ ಆಗ ಸಾಧನ ಏನಂತ ಅರ್ಥ ಮಾಡ್ಕೊಳ್ಳುತ್ತೆ, ಓಹೋ ಈ ಒಂದು ಸಂದರ್ಭದಲ್ಲಿ D+, D- ವೈರ್ಗಳನ್ನ ಶಾರ್ಟ್ ಮಾಡಿದ್ದಾರೆ, ಹಾಗಾಗಿ ಡೇಟಾ ವರ್ಗಾವಣೆ ಮಾಡೋದು ನನ್ನ ಮುಖ್ಯ ಕೆಲಸವಲ್ಲ, ಕೇವಲ ಶಕ್ತಿ ಅಥವಾ ವಿದ್ಯುತ್ ವರ್ಗಾವಣೆ ಮಾಡೋದು ನನ್ನ ಕೆಲಸ ಅಂತ ಹೇಳಿ ತಿಳ್ಕೊಳ್ಳುತ್ತೆ. ಈ ರೀತಿ ನಾವು ಅದನ್ನ ಬಳಸಬಹುದು. ಇನ್ನ USB 3.0 ಮತ್ತೆ Type-C ನಂತಹ ಆಧುನಿಕ USB ಕನೆಕ್ಟರ್ಗಳಲ್ಲಿ ನಾವು ಇನ್ನೂ ಅನೇಕ ಪಿನ್ಗಳನ್ನ ನೋಡಬಹುದು. ಈ ಹೆಚ್ಚುವರಿ ಪಿನ್ಗಳು ಹೆಚ್ಚು ವೇಗವಾದ ಡೇಟಾ ವರ್ಗಾವಣೆ ಮತ್ತೆ ಚಾರ್ಜಿಂಗ್ ಆಗಿ ಹೆಚ್ಚು ವಿದ್ಯುತ್ ಅನ್ನ ನಮ್ಗೆ ನೀಡ್ತಾ ಹೋಗುತ್ತೆ. ಅದೇ ರೀತಿ ಆಡಿಯೋ ಪ್ರಸರಣ, ವಿಡಿಯೋ ಔಟ್ಪುಟ್, ಈ ರೀತಿ ಕಾರ್ಯಗಳಲ್ಲೂ ತುಂಬಾ ಸಹಾಯಕರ. ಮತ್ತೆ ಒಂದೇ ಒಂದು ಕನೆಕ್ಟರ್ ಮೂಲಕ ನಾವು ಬಹುರೀತಿಯ ಸಾಧನಗಳನ್ನ ಸಂಪರ್ಕಿಸೋದಿಕ್ಕೆ ಇದು ನಮ್ಗೆ ಬೆಂಬಲವನ್ನ ಕೊಡುತ್ತೆ.
0: ಈಗ ನೀವು USB 3.0 ಮತ್ತೆ USB Type-C ಕೇಬಲ್ಗಳಿಗೆ ಹೆಚ್ಚುವರಿ ಪಿನ್ಗಳನ್ನ ಸೇರಿಸಲಾಗಿರುತ್ತೆ ಅಂತ ಹೇಳಿದ್ರಿ.
1: ಹೌದು.
0: ಈಗ ಈ ಹೆಚ್ಚುವರಿ ಪಿನ್ಗಳನ್ನ ಯಾಕೆ ಸೇರಿಸಿರ್ತಾರೆ, ಇವುಗಳ ಪಾತ್ರ ಏನು?
1: ಈ ಆಧುನಿಕ USB ಕನೆಕ್ಟರ್ಗಳು, ಅದರಲ್ಲೂ ವಿಶೇಷವಾಗಿ 3.X ಸೀರೀಸ್ ಮತ್ತು Type-C, ಆಗ್ಲೇ ನಾ ಹೇಳ್ದಂಗೆ ಹೆಚ್ಚಿನ ವೇಗದ ಡೇಟಾ ವರ್ಗಾವಣೆ, ವೇಗದ ಚಾರ್ಜಿಂಗ್, ಮತ್ತೆ ಈಗ ಆಡಿಯೋ ವಿಡಿಯೋ ಪ್ರಸರಣ ಮಾಡ್ಬೇಕಂದ್ರೆ ನಮ್ಗೆ ಡೇಟಾ ವರ್ಗಾವಣೆ ವೇಗವಾಗಿರ್ಬೇಕು. ಆ ಕೆಲಸಗಳಿಗೆ ಬೆಂಬಲ ನೀಡೋದಕ್ಕಾಗಿ ಹೆಚ್ಚುವರಿ ಪಿನ್ಗಳನ್ನ ಇದರಲ್ಲಿ ಅಳವಡಿಸಿರ್ತಾರೆ. ಈಗ ಉದಾಹರಣೆಗೆ USB 3.0 ಅನ್ನೇ ತಗೊಂಡೆ ಅಂತ ಅನ್ಕೋ. ಈ USB 3.0 Type-A 9 ಪಿನ್ಗಳನ್ನ ಹೊಂದಿದೆ. ಮೂಲ 4 ಪಿನ್ಗಳು ಇದ್ದೇ ಇರುತ್ತೆ, VCC,

0: ಗ್ರೌಂಡ್, ಡಿ ಪ್ಲಸ್ ಮತ್ತೆ ಡಿ ಮೈನಸ್. ಆದ್ರೆ ಹೆಚ್ಚುವರಿ ಐದು ಪಿನ್ಗಳು ಯಾವ್ದ್ಯಾವ್ದಂದ್ರೆ, ಎರಡು ಹೈ ಸ್ಪೀಡ್ ಟ್ರಾನ್ಸ್ಮಿಟರ್ ಪಿನ್. ಟ್ರಾನ್ಸ್ಮಿಟರ್ ಅಂದ್ರೆ ಡೇಟಾವನ್ನ ಒಂದರಿಂದ ಇನ್ನೊಂದಕ್ಕೆ ಕಳ್ಸೋದಿಕ್ಕೆ. ಅದೇ ರೀತಿ ಮತ್ತೆರಡು ಹೈ ಸ್ಪೀಡ್ ರಿಸೀವರ್ ಪಿನ್, ಸ್ವೀಕಾರ ಮಾಡೋದಿಕ್ಕೆ. ಮತ್ತೆ ಹೆಚ್ಚುವರಿ ಒಂದು ಗ್ರೌಂಡ್ ಪಿನ್ ಅನ್ನ ಕೊಟ್ಟಿರ್ತಾರೆ. ಇನ್ನು USB 3.0 USB 2.0 ಗಿಂತ ಹೆಚ್ಚು ಡೇಟಾವನ್ನ ವರ್ಗಾವಣೆ ಮಾಡೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಕಾರಣ ಏನು ಅಂದ್ರೆ, ಈ ಹೆಚ್ಚುವರಿ ಪಿನ್ಗಳೇ ಕಾರಣ.
1: ಅದಕ್ಕೇನೆ ಹೆಚ್ಚುವರಿ ಪಿನ್ಗಳನ್ನ ಅಳವಡಿಸಿರ್ತಾರೆ.
0: ಹೌದು,
1: ಹಳೆ USB ಕೇಬಲ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ USB 1.0 2.0 ಮತ್ತೆ 3.0 ಅಂತ ಅದ್ರ ಆವೃತ್ತಿಗಳ ಬಗ್ಗೆ ಹೇಳ್ತಿದ್ರಿ. ಈಗ ಪ್ರತಿಯೊಂದು ಆವೃತ್ತಿ ಬಗ್ಗೆನು ಪ್ರಮುಖ ವ್ಯತ್ಯಾಸಗಳು ಏನೇನಾಗಿತ್ತು ಆ ಮೂರರ ನಡುವೆ ಅಂತ ಹೇಳಿ.
0: ಸರಿ, USB ಆವೃತ್ತಿಗಳು ವಿಭಿನ್ನ ತಲೆಮಾರುಗಳನ್ನ ಉಲ್ಲೇಖ ಮಾಡುತ್ತೆ. ಪ್ರತಿಯೊಂದು ಹೊಸ ಆವೃತ್ತಿಯು ಏನ್ ಮಾಡಿದೆ ಅಂದ್ರೆ, ಒಂದು ಆವೃತ್ತಿಗಿಂತ ಇನ್ನೊಂದು ಆವೃತ್ತಿ ಹೆಚ್ಚುವರಿ ವೈಶಿಷ್ಟ್ಯಗಳನ್ನ ಒಳಗೊಂಡಿದೆ. ಈ USB 1.0 ನೋಡೋದಾದ್ರೆ 1996 ಜನಪ್ರಿಯವಾದಂತದ್ದು. ಸೀರಿಯಲ್ ಮತ್ತು ಪ್ಯಾರಲಲ್ ಪೋರ್ಟ್ಗಳಂತಹ ಹಳೆಯ ಪೋರ್ಟ್ಗಳನ್ನ ಬದಲಾಯಿಸಲು ವಿನ್ಯಾಸಗೊಳಿಸಿದಂತಹ ಮೊದಲ USB ರೀತಿ ಇದು. ಇದು 1.5 Mbps ನಿಂದ 12 Mbps ವರೆಗಿನ ಡೇಟಾ ವರ್ಗಾವಣೆ ವೇಗವನ್ನ ಬೆಂಬಲಿಸ್ತಾ ಇತ್ತು. ಆಯ್ತಾ, ಅಂದ್ರೆ ಪ್ರತಿ ಸೆಕೆಂಡಿಗೆ 1.5 Mbps ನಿಂದ 12 Mbps ನ ಕಳಿಸೋ ಅಂತ ಸಾಮರ್ಥ್ಯ ಇದಕ್ಕೆ ಇತ್ತು. ಇದನ್ನ ಪ್ರಮುಖವಾಗಿ ಕೀಬೋರ್ಡ್, ಮೌಸ್ ಮತ್ತು ಸರಳ ಪೆರಿಫೆರಲ್ಗಳನ್ನ ಸಂಪರ್ಕಿಸೋದಕ್ಕೆ ಬಳಸಲಾಗ್ತಿತ್ತು. ಇನ್ನು USB 2.0 2000 ಹೆಚ್ಚು ಜನಪ್ರಿಯ ಆಯ್ತು. ಇದನ್ನ ಹೈ ಸ್ಪೀಡ್ USB ಅಂತ ಹೇಳಿ ಕೂಡ ಕರೀತಾ ಇದ್ರು. ಯಾಕಂದ್ರೆ ಮೊದಲನೇ ಆವೃತ್ತಿಗೆ ಹೋಲಿಸ್ಕೊಂಡ್ರೆ ಗರಿಷ್ಠ ಡೇಟಾವನ್ನ ವೇಗವಾಗಿ ವರ್ಗಾವಣೆ ಮಾಡ್ತಿತ್ತು. 480 Mbps ಒಂದು ಸೆಕೆಂಡ್ಗೆ ಇದು ಕಳಿಸ್ತಾ ಇತ್ತು. ಹಾಗಾಗಿ ಪೆನ್ ಡ್ರೈವ್ಗಳು, ಪ್ರಿಂಟರ್ಗಳು, ಸ್ಕ್ಯಾನರ್, ಕ್ಯಾಮ್ರಾ ಮತ್ತು ಬಾಹ್ಯ ಶೇಖರಣಾ ಸಾಧನಗಳಿಗೆ ಹೆಚ್ಚು ವ್ಯಾಪಕವಾಗಿ ಇದನ್ನ ಬಳಸಲಾಗ್ತಾ ಇತ್ತು. ಇದು ಕೂಡ ಅದೇ 4 ಪಿನ್ಗಳನ್ನ ಉಪಯೋಗಿಸ್ತಿತ್ತು. ಇನ್ನು USB 3.0 ಬಂದ್ರೆ ಇದನ್ನ ಸೂಪರ್ ಸ್ಪೀಡ್ USB ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಇದು ಮೆಗಾಬಿಟ್ಸ್ ಇಂದ ಗಿಗಾಬಿಟ್ಸ್ ಗೆ ನೇರವಾಗಿ ಜಿಗಿದ್ಬಿಡ್ತು.
1: MB ಇಂದ GB ಗೆ
0: ಇದು 5 GB ಗಳನ್ನ ಒಂದು ಸೆಕೆಂಡ್ ಗೆ ವರ್ಗಾವಣೆ ಮಾಡ್ತಾ ಇತ್ತು. ಅಂದ್ರೆ USB 2.0 ಗಿಂತ 10 ವೇಗವಾಗಿತ್ತು. ಇನ್ನು ಇದ್ರಲ್ಲೇನೆ ನಾವು ಆ 9 ಪಿನ್ಗಳನ್ನ ಕಾಣಬಹುದು. ಡೇಟಾವನ್ನ ಏಕಕಾಲದಲ್ಲಿ ಕಳುಹಿಸಲು ಮತ್ತು ಸ್ವೀಕರಿಸಲು ಇದು ಅನುವು ಮಾಡಿ ಕೊಡ್ತಿತ್ತು. ಯಾಕಂದ್ರೆ ಇಲ್ಲಿ 2 ಟ್ರಾನ್ಸ್ಮಿಟರ್, 2 ರಿಸೀವರ್ ಪಿನ್ ಇತ್ತಲ್ಲ. ಒಂದ್ರ ಮೂಲಕ ಕಳಿಸೋ ಕಾರ್ಯ ನಡೀತಿದ್ರೆ ಇನ್ನೊಂದ್ರ ಮೂಲಕ ಸ್ವೀಕರಿಸೋ ಕಾರ್ಯ ಮಾಡಬಹುದು.
1: ಈಗ ನೀವು USB 3.1 3.2 ಮತ್ತೆ USB 4 ಈ ಆವೃತ್ತಿಗಳ ಬಗ್ಗೆ ಹೇಳಿದ್ರಿ.
0: ಹೌದು,
1: ಈಗ ಅದರ ಡೇಟಾ ವರ್ಗಾವಣೆ ವೇಗ ಮತ್ತೆ ವಿಶೇಷ ಲಕ್ಷಣಗಳು ಹಾಗೇನೆ ಅವು ಮೂರ ನಡುವೆ ಇರುವಂತಹ ವ್ಯತ್ಯಾಸಗಳೇನೇನು ಅಂತ ಹೇಳಿ.
0: USB 3.1 ಕೂಡ ಬಂತು 2013 ಇದು ಹೆಚ್ಚು ಜನಪ್ರಿಯವಾಯಿತು. 5 GB ಇದ್ದಂತಹ ವೇಗವನ್ನ ಇಲ್ಲಿ 10 GBps ಗೆ ಹೆಚ್ಚಿಗೆ ಮಾಡಲಾಯಿತು. ಮತ್ತೆ ಇಲ್ಲಿ ಸುಧಾರಿತ ವಿದ್ಯುತ್ ವಿತರಣೆಯನ್ನು ಪರಿಚಯಿಸಲಾಯಿತು. ಅಂದ್ರೆ ಹಿಂದಿನ ಆವೃತ್ತಿಗೆ ಹೋಲಿಸ್ಕೊಂಡ್ರೆ ವಿದ್ಯುತ್ ವರ್ಗಾವಣೆಯು ಕೂಡ ಹೆಚ್ಚಾಗಿ ಹೋಗ್ತಾ ಇತ್ತು. ಇನ್ನು ಈ ಆವೃತ್ತಿಯು USB Type-C ಕನೆಕ್ಟರ್ ಅನ್ನು ಸಹ ಜನಪ್ರಿಯಗೊಳಿಸಿದಂತಹ ಆವೃತ್ತಿ. ಇನ್ನು ಅದರಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ USB 3.2 ವರ್ಷನ್ ಸಹ ಬಿಟ್ರು. ಇದು 5, 10 ಮತ್ತು 20 GBs ವರೆಗಿನ ವೇಗವನ್ನ ಬೆಂಬಲಿಸ್ತಿತ್ತು. ವೇಗದ ಕಾರ್ಯಕ್ಷಮತೆಯನ್ನ ಸಾಧಿಸಲು ಇದು ಬಹು ಹೈಸ್ಪೀಡ್ ಡೇಟಾ ಲೈನ್ಗಳನ್ನ ಉಪಯೋಗಿಸ್ತಾ ಇತ್ತು. ಇನ್ನು ಈ ಒಂದು ಆವೃತ್ತಿಗಳಲ್ಲಿ ಕೊನೆಯ ಆವೃತ್ತಿ ಅಂದ್ರೆ USB 4. ಇದರಲ್ಲಿ 20-40 GBs ಡೇಟಾವನ್ನ ವೇಗವಾಗಿ ಕಳಿಸುವಂತ ಸಾಮರ್ಥ್ಯ ಇತ್ತು. ಇನ್ನು ಈ USB 4 ಮುಂದಿನ ಆವೃತ್ತಿ 80 GBs ವರೆಗೆ ಬೆಂಬಲಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಪ್ರತಿಯೊಂದು ಹೊಸ USB ಆವೃತ್ತಿಯು ಹಳೆಯ USB ಸಾಧನಗಳಲ್ಲಿದ್ದ ಕೊರತೆಗಳನ್ನ ನೀಗಿಸ್ತಾ ಬಂದಿದೆ ಅಂತಾನೆ ಹೇಳ್ಬೋದು ನಾವು.
1: ಈಗ ನೀವು ಶುರುನಲ್ಲಿ USB ತುಂಬಾ ರೀತಿ ಇದೆ ಅಂತ ಹೇಳಿದ್ರಿ. Type-A, Type-B, Mini USB, Micro USB, ಆಮೇಲೆ USB Type-C ಕನೆಕ್ಟರ್ಗಳು. ಈಗ ಅವುಗಳ ಬಗ್ಗೆ ವಿವರಿಸಿ, ಅವುಗಳ ಆಕಾರ ಹೇಗಿದೆ, ಉಪಯೋಗ ಏನು, ಯಾವ್ಯಾವ ಸಾಧನ

0: ಗಳಿಗೆ ಬಳಸ್ತಾರೆ, ಮತ್ತೆ ಡೇಟಾ ವರ್ಗಾವಣೆಯ ವೇಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು.
1: ಸರಿ, ಹೇಳ್ತೀನಿ. ನಾವು ಮುಂಚೆ ಮಾತನಾಡಿದ್ವಲ್ಲ, ಅವು USB ಆವೃತ್ತಿಗಳು, ಅಂದ್ರೆ
0: ವರ್ಷನ್ಸ್.
1: ಆಯ್ತಾ, ಇನ್ನು ಏನಿ USB ಟೈಪ್ ಎ, ಟೈಪ್ ಬಿ ಮತ್ತು ಟೈಪ್ ಸಿ ಎಂಬ ಪದಗಳಿದೆ. ಇವು USB ಕನೆಕ್ಟರ್ನ ಆಕಾರ ಮತ್ತು ವಿನ್ಯಾಸವನ್ನ ಸೂಚಿಸುತ್ತೆ, ಆವೃತ್ತಿಯನ್ನ ಸೂಚಿಸೋದಿಲ್ಲ. ಒಂದು ನಿರ್ದಿಷ್ಟ ಬಗೆಯ USB ಕನೆಕ್ಟರ್ ವಿವಿಧ USB ಆವೃತ್ತಿಗಳನ್ನ ಬೆಂಬಲಿಸಬಹುದು. ಅಂದ್ರೆ ಈಗ ಒಂದು ಟೈಪ್ ಎ USB ಕನೆಕ್ಟರ್ USB 3.0 ಆವೃತ್ತಿಗೂ ಬೆಂಬಲಿಸಬಹುದು, 3.1ಗೂ ಬೆಂಬಲಿಸಬಹುದು, USB 4ಗೂ ಕೂಡ ಬೆಂಬಲಿಸಬಹುದು. ಒಂದು ಕನೆಕ್ಟರ್ ವಿವಿಧ ಆವೃತ್ತಿಗಳನ್ನ ಬೆಂಬಲಿಸುವಂತ ಸಾಮರ್ಥ್ಯ ಹೊಂದಿದೆ. USB ಟೈಪ್ ಎ ಎನ್ನುವುದು ಹೆಚ್ಚಿನದಾಗಿ ನಾವು ಇದನ್ನ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಟಿವಿ, ಗೇಮಿಂಗ್ ಕನ್ಸೋಲ್, ಚಾರ್ಜರ್ ಮತ್ತು ಪವರ್ ಬ್ಯಾಂಕ್ಗಳಲ್ಲಿ ಕಾಣಬಹುದು. ಇದರ ಆಕಾರ ರೆಕ್ಟ್ಯಾಂಗ್ಯುಲರ್ ಶೇಪ್, ಅಂದ್ರೆ ಆಯತಾಕಾರದಲ್ಲಿ ಇರುತ್ತೆ. ಆಯ್ತಾ, ಇದನ್ನ ಕೇವಲ ಒಂದು ದೃಷ್ಟಿಕೋನದಲ್ಲಿ ಮಾತ್ರ ನಾವು ಸೇರಿಸಬಹುದು ಅಂತ ಹೇಳಿದ್ರೆ, ಹಿಂಗ್ ಉಲ್ಟಾಕ್ ಚುಚ್ಚಿದ್ರೆ ಇನ್ಸರ್ಟ್ ಆಗಲ್ಲ. ಅದನ್ನ ಯಾವ ರೀತಿಯಾಗಿ ವಿನ್ಯಾಸ ಮಾಡಿದಾರೋ ನಾವು ನಮ್ಮ ಲ್ಯಾಪ್ಟಾಪ್ ನಲ್ಲಿ ನೋಡಿ ಅದೇ ಒಂದು ದೃಷ್ಟಿಕೋನದಲ್ಲಿ ಸೇರಿಸಬೇಕು. ರಿವರ್ಸಿಬಲ್ ಅಂದ್ರೆ ಉಲ್ಟಾ ಪಲ್ಟಾ ಸೇರ್ಸಕ್ ಆಗಲ್ಲ. ಇದು USB ಯಾವ ಯಾವ ಆವೃತ್ತಿಗಳನ್ನ ಬೆಂಬಲಿಸುತ್ತೆ ಅಂದ್ರೆ, ಮತ್ತೆ ಎಷ್ಟು ವೇಗವಾಗಿರುತ್ತೆ ಅಂದ್ರೆ, ಅದರ ವೇಗವು USB ಆವೃತ್ತಿಯ ಮೇಲೆ ನಿರ್ಧಾರ ಆಗುತ್ತೆ. ಈಗ USB 1.1 ವರ್ಷನ್ ಬೆಂಬಲಿಸುತ್ತೆ ಅಂದ್ರೆ ಅದರ ವೇಗ 12 Mbps ಇರುತ್ತೆ. USB 2.0 ವರ್ಷನ್ ಅನ್ನ ಬೆಂಬಲಿಸುತ್ತೆ ಅಂದ್ರೆ ಅದರ ಒಂದು ವೇಗ 480 Mbps ಇರುತ್ತೆ. ಇನ್ನು USB 3 ಸೀರೀಸ್ ಗಳನ್ನ ಬೆಂಬಲಿಸುತ್ತೆ ಅಂದ್ರೆ 5 Gbps ವರೆಗೆ ಇರುತ್ತೆ. ಆಯ್ತಾ, ಈ ರೀತಿ ಯಾವ ಆವೃತ್ತಿಯಲ್ಲಿ ಎಷ್ಟು ವೇಗ ಇದೆಯೋ ಈ ಕನೆಕ್ಟರ್ನ ಸಂಪರ್ಕಿಸುವ ಮೂಲಕ ಅದೇ ವೇಗವನ್ನ ಸಾಧಿಸಬಹುದು. ಇನ್ನು USB ಟೈಪ್ ಬಿ ನೀ ಹುಡ್ಕೊಂಡು ಬಂದಿದ್ದಲ್ಲ, ಅದು ಚೌಕಾಕಾರ ಅಂದ್ರೆ ಒಂದ್ ರೀತಿಯಾಗಿ ಸ್ಕ್ವೇರ್ ಆಕಾರದಲ್ಲಿ ಇರುತ್ತೆ. ಇನ್ನು ಇದನ್ನ ಮುಖ್ಯವಾಗಿ ಪ್ರಿಂಟರ್ಗಳಿಗೆ, ಸ್ಕ್ಯಾನರ್ಗಳಿಗೆ, ಹಾರ್ಡ್ ಡ್ರೈವ್ ಗಳಿಗೆ, ಈಗ ನಾವು ಲ್ಯಾಬ್ ನಲ್ಲಿ ಆರ್ಡಿನೋ ಬೋರ್ಡ್ ಎಲ್ಲ ಉಪಯೋಗಿಸ್ತೀವಲ್ವಾ, ಆ ಬೋರ್ಡ್ ಗಳಿಗೆ ಸಂಪರ್ಕ ಮಾಡೋದಕ್ಕೂ ಕೂಡ ಟೈಪ್ ಬಿ ಕೇಬಲ್ ಅನ್ನ ಬಳಸ್ತೀವಿ. ಇನ್ನು ಇದರ ವೇಗ USB ಆವೃತ್ತಿಯನ್ನೇ ಅವಲಂಬಿಸಿದೆ. ಯಾವ ಆವೃತ್ತಿಯಲ್ಲಿ ಎಷ್ಟು ಡೇಟಾ ವರ್ಗಾವಣೆ ಆಗುತ್ತೋ ಅದೇ ವೇಗವನ್ನ ಬೆಂಬಲಿಸುತ್ತೆ. ಇನ್ನು ಮೈಕ್ರೋ USB ನ ನೋಡೋದಾದ್ರೆ, ಹಳೆಯ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳು, ಬ್ಲೂಟೂತ್ ಸ್ಪೀಕರ್ಗಳು, ಪವರ್ ಬ್ಯಾಂಕ್ಗಳು, ಕ್ಯಾಮ್ರಾ ಮತ್ತು ಇಯರ್ಫೋನ್ಗಳಲ್ಲಿ ವ್ಯಾಪಕವಾಗಿ ಬಳಸುತ್ತಿದ್ದಂತಹ ಒಂದು ಸಣ್ಣ ರೀತಿಯ ಕನೆಕ್ಟರ್. ಇನ್ನು ಮೈಕ್ರೋ USB ಜನಪ್ರಿಯ ಆಗೋದಕ್ಕಿಂತ ಮೊದಲು ಮಿನಿ USB ಅನ್ನ ಬಳಸ್ತಾ ಇದ್ರು. ಈಗ ಇದನ್ನ ನಾವು ಅಷ್ಟೇನು ಎಲ್ಲೂ ಕೂಡ ಉಪಯೋಗ ಮಾಡ್ತಿಲ್ಲ, ಯಾಕಂದ್ರೆ ಮೈಕ್ರೋ USB ಬಂದ ನಂತರ ಮಿನಿ USB ಒಂದ್ ರೀತಿ ಕಣ್ಮರೆ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಟೈಪ್ ಎ ಮತ್ತು ಟೈಪ್ ಬಿ ಕನೆಕ್ಟರ್ಗಳಿಗಿಂತ ಇದು ಚಿಕ್ಕದಾಗಿ ಇರ್ತಾ ಇತ್ತು. ಆರಂಭದಲ್ಲಿ ಇದನ್ನ ಕೆಲವು ಡಿಜಿಟಲ್ ಕ್ಯಾಮ್ರಾಗಳು, MP3 ಪ್ಲೇಯರ್ಗಳು, GPS ಸಾಧನಗಳು ಮತ್ತು ಕೆಲವು ಫೋನ್ಗಳಲ್ಲೂ ಕೂಡ ಬಳಸ್ತಾ ಇದ್ರು. ಆದ್ರೆ ಇದು ಕೂಡ ರಿವರ್ಸಿಬಲ್ ಇಲ್ಲ, ಅಂದ್ರೆ ಒಂದೇ ದೃಷ್ಟಿಕೋನದಲ್ಲಿ ನಾವು ಇದನ್ನ ಕನೆಕ್ಟ್ ಮಾಡಬೇಕಾಗಿತ್ತು.
2: ಇನ್ನು ಕೊನೆಯದಾಗಿ ಟೈಪ್ ಸಿ ಬಂದಿದೆ. ಈಗ ನಾವು ವ್ಯಾಪಕವಾಗಿ ಬಳಸ್ತಿರೋದು ಈ ಫೋನ್ ಚಾರ್ಜರ್ಗಳಿಗೆ, ಇವಾಗ ಕೆಲವೊಂದು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡೋ USB ಅದೇ ಟೈಪ್ ಸಿನೇ
1: ಚಾರ್ಜರ್ ಇದೆ. ಹೌದು ಹೌದು.
2: ಈಗ ಇದ್ರ ಬಗ್ಗೆ ಹೇಳಿ.
1: ಈ ಟೈಪ್ ಸಿ ನೀನ್ ಹೇಳ್ದಂಗೆ ಇತ್ತೀಚೆಗೆ ಬಳಸ್ತಿರುವಂತಹ ಅತ್ಯಾಧುನಿಕ USB ಕನೆಕ್ಟರ್ ಆಗಿದೆ. ಇದು ಚಿಕ್ಕದಾಗಿದೆ ಮತ್ತು ರಿವರ್ಸಿಬಲ್, ಅಂದ್ರೆ ಎರಡೂ ರೀತಿಯಲ್ಲಿ ನಾವು ಇದನ್ನು ಪ್ಲಗ್ ಮಾಡಬಹುದು. ಹಾಗೆ ಇದನ್ನ ನೀ ಹೇಳ್ದಂಗೆ ಆಧುನಿಕ ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಗೇಮಿಂಗ್ ಸಾಧನಗಳಲ್ಲಿ, ಮಾನಿಟರ್ಗಳು ಮತ್ತೆ ಪರಿಕರಗಳಲ್ಲಿ ಬಳಸ್ತಾ ಇದ್ದೀವಿ. USB ಆವೃತ್ತಿಯನ್ನ ಅವಲಂಬಿಸಿ 480 Mbps ನಿಂದ 80 Gbps ವರೆಗಿನ ವೇಗವನ್ನ ಇದು ಬೆಂಬಲ ಮಾಡುತ್ತೆ. ಇದಿಷ್ಟು USB ಕನೆಕ್ಟರ್ಗಳ ವಿಧಗಳು.
2: ಇಷ್ಟವರ್ಗ USB ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಹಂಗಂತ ಇವತ್ತು ನಾನು ಹುಡ್ಕಕ್ಕೆ ಬಂದಿದ್ಕೆ ನೋಡಿ ಇಷ್ಟೆಲ್ಲ ತಿಳ್ಕೊಂಡಂಗಾಯ್ತು.
1: ಹಾ, ಇನ್ನ ಬಹುಶಃ ಮುಂದಿನ ಬಾರಿ ಯಾವ್ದಾದ್ರು ಕೇಬಲ್ ತರ ಕೇಳಿದ್ರೆ ನನ್ನ ಅವಶ್ಯಕತೆ ಇಲ್ದಲೆ ನೀನೇ
2: ಹುಡುಕಿ ತಗೊಂಡ್ ಹೋಗೋಷ್ಟು ಬುದ್ಧಿಶಕ್ತಿ ಬಂತು ನನ್ಗೆ.
1: ವೆರಿ ಗುಡ್.
2: ಆಗ್ಲಿ, ನಿಮಗೆ ಏನ್ ಹೇಳ್ದೆ ರಸ್ಕ್ ಕೊಡಿಸ್ತೀನಿ ಅಂತ.
1: ನಾನು ಅದನ್ ಮರಿಯಲ್ಲ.
2: ಆದ್ರೆ ನಾನು ನನ್ ಮೂಡ್ ಚೇಂಜ್ ಮಾಡಿದೀನಿ ಈಗ.
1: ಯಾಕೆ? ಮನೆ ಕರ್ಕೊಂಡು

0: ಕೊಡ್ತೀಯ ಸೀದಾ?
1: ಇಲ್ಲಪ್ಪ.
0: ಮತ್ತೆ
1: ರಸ್ಕ್ ಕೊಡ್ಸಲ್ಲ, ಕುಕ್ಕೀಸ್ ಮತ್ತೆ ಕಾಫಿ ಕೊಡಿಸ್ತೀನಿ.
0: ಸರಿ ಸರಿ ಆಯ್ತು ಬಾ. ಚಳಿ ಇದೆ, ಸಂಜೆ ಗಾಳಿ ಬೀಸ್ತಿದೆ, ಸೋನೆ ಮಳೆ ಸುರಿತಿದೆ. ಬಿಸಿ ಬಿಸಿ ಕಾಫಿ ಕುಡಿತಾ ಬಿಸ್ಕೆಟ್ ತಿಂತಾ
1: ಅಂದ್ರೆ ಮಜವಾಗಿರುತ್ತೆ. ಹೋಗೋಣ.
0: ಸರಿ ಬಾ ಹೋಗೋಣ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು HV ಸ್ವರ್ಣದಾಸ್ ಮತ್ತು MP ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಆಕಾಶವಾಣಿ ಹಾಸನ FM, ಸಮಯ 8:31:33. ಇನ್ನು ಮುಂದೆ ಕೇಳಿ ಗಜಲ್ಗಳು. ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ ಗುಲಾಂ ಅಲಿ ಅವರು ಹಾಡಿರುವ ಸಂತ ದರ್ಶನ್ ಸಿಂಗ್ ಅವರ ರಚನೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಗಜಲ್ಗಳಲ್ಲಿ ಕೊನೆಯದಾಗಿ ಕೇಳಿ ಕಾಫಿರ್ ಆಜ್ರಾ ಅವರ ರಚನೆ, ಹಾಡಿದ್ದಾರೆ ಹರಿಹರನ್.

0: ಗಜಲ್ಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: नमस्कार, आकाशवाणी से समाचार संध्या के साथ मैं प्रियंका अरोड़ा।

0: ಕಥಾ ನಾಟಕ
1: ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹಿ.
0: ಇಂದಿನ ಕಥಾ ನಾಟಕ ಭವತಿ ಭಿಕ್ಷಾಂದೇಹಿ. ಮೂಲ ಕಥೆ ಆನಂದ.

0: ಅಬ್ಬಬ್ಬಬ್ಬಬ್ಬಬ್ಬಾ, ಏನು ಶಕೆ ಏನು ಶಕೆ! ಸೀತಾ, ಒಂದು ಲೋಟ ನೀರು ಕೊಡ್ತೀಯಾ?
1: ತಂದೆ ರೀ, ಯಾಕ್ರಿ ತುಂಬ ಸುಸ್ತಾಗಿದ್ದೀರಾ? ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ?
0: ಕೆಲಸ ಜಾಸ್ತಿ ಅಂತಲ್ಲ, ಹೊರಗಡೆ ತುಂಬ ಬಿಸಿಲು. ನೀರು ಕೊಡು, ಕುಡಿದ್ರೆ ಸರಿ ಹೋಗುತ್ತೆ.
1: ತಗೊಳ್ಳಿ ನೀರು. ಹಾಂ, ತಾಳಿ, ತಣ್ಣಿಗೆ ಒಂದು ಲೋಟ ಪಾನಕನೇ ಮಾಡ್ಕೊಂಡು ತರ್ತೀನಿ.
2: ಭವತಿ ಭಿಕ್ಷಾಂ ದೇಹಿ.
1: ಇವತ್ತು ಹೋಗ್ ಬಾಪ.
2: ಭವತಿ ಭಿಕ್ಷಾಂ ದೇಹಿ.
1: ಅಯ್ಯೋ, ಕೈಯಲ್ಲಿ ಕೆಲಸ ಇದೆ, ಒಂದಿನ ಹೋಗು ಅಂದ್ರೆ ಹೋಗ್ಬಾರ್ದೇನೋ?
0: ಸೀತಾ, ಏನ್ ಮಾಡ್ತಿದ್ಯಾ?
1: ಪಾನಕ ಮಾಡ್ತಿದ್ದೀನಿ.
0: ಅದನ್ನ ಅಲ್ಲಿಡು, ಎದ್ದು ಹೋಗಿ ಮೊದಲು ಆ ಹುಡುಗಂಗೆ ಅನ್ನ ಹಾಕ್ಬಾ, ನಾನೇ ಪಾನಕ ಮಾಡ್ಕೊಳ್ತೀನಿ.
1: ಇಷ್ಟು ಹೊತ್ತಿಗೆ ಅವನು ಹೊರಟೋಗಿರ್ತಾನೋ ಏನೋ?
0: ಹೋಗಿ ನೋಡು, ಮಗ್ಗಲ ಮನೆಗೆ ಹೋಗಿದ್ರೆ ಕರಿ.
1: ಓ, ನಿಂತೇ ಇದೇನೋ ಹುಡುಗ ನೀನು. ತಾಳು, ಅನ್ನ ಹುಳಿ ತರ್ತೀನಿ.
0: ನಿನ್ನ ಹೆಸರೇನಪ್ಪ?
2: ಶಿವು.
1: ತಗೊಳಪ್ಪ. ಏನು ಅಂದ್ರೆ ಪಾನಕ ತಗೊಳ್ಳಿ.
0: ಸೀತಾ.
1: ಏನು ಅಂದ್ರೆ?
0: ಸೀತಾ, ನಿಂಗೆ ಆ ಹುಡುಗನ ಮೇಲೆ ಸಿಟ್ಟು ಬಂತೇನೆ?
1: ಹಾಗೇನು ಇಲ್ಲ, ನೀವು ಆಯಾಸ ಪಟ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ಅಂತ ಪಾನಕ ಮಾಡ್ತಿರುವಾಗ ಅವನು ಬಂದ, ಅದಕ್ಕೆ ಹೋಗು ಅಂದೆ ಅಷ್ಟೆ.
0: ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು.
1: ಇದೇನ್ರಿ, ನನ್ನ ಹತ್ರನೂ ದಾಕ್ಷಿಣ್ಯನ?
0: ಹಾಗಲ್ಲ, ನಿನ್ನಲ್ಲಿ ತಪ್ಪು ಹುಡುಕ್ತೆ ಅಂತ ಅಂದ್ಕೋಬಾರ್ದಲ್ಲ.
1: ಅದೇನೋ, ನೀವು ನೇರವಾಗಿ ಹೇಳಬಾರ್ದೇನ್ರಿ.
0: ಸೀತಾ, ಇನ್ಮೇಲೆ ಭಿಕ್ಷಾ ಅನ್ನಕ್ಕೆ ಅಂತ ಬಂದ ಹುಡುಗರನ್ನ ಬರೀ ಕೈಲಿ ಕಳಿಸ್ಬೇಡ ಕಣೆ. ಪಾಪ, ಆ ಹುಡುಗರು ಓದಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಾಯಿ ತಂದೆಗಳನ್ನು ಬಿಟ್ಟು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ, ಉಡೋಕಿಲ್ಲ ಉಣ್ಣೋಕಿಲ್ಲ ಅನ್ನೋ ಸ್ಥಿತಿಲಿರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರೇ ತಾಯಿ ತಂದೆ ಎಲ್ಲ. ಇನ್ಮೇಲೆ ನನಗೋಸ್ಕರನಾದರೂ ಅಂಥ ಬಡಪಾಯಿಗಳನ್ನ ಬರಿಗೈಲಿ ಹೋಗು ಅನ್ಬೇಡ ಸೀತಾ.
1: ತಪ್ಪಾಯ್ತು ಕಣ್ರಿ.
0: ತಪ್ಪು ಅಂತ ಅಲ್ಲ, ಆದರೆ ನಿನಗೂ ನನ್ನ ವಿಚಾರ ಎಲ್ಲ ಗೊತ್ತಲ್ಲ. ಇವತ್ತು ನಾನು ಒಳ್ಳೆ ಕೆಲಸದಲ್ಲಿ ಇರಬಹುದು, ನಾಲ್ಕು ಕಾಸು ಸಂಪಾದಿಸ್ತಿರ್ಬಹುದು. ನಿಮ್ಮ ತಂದೆ ತಾಯಿಗಳ ಗುರುತು ಆಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅವರು ನನ್ನ ಪಾಲನ ತಂದೆ ತಾಯಿರಾಗಿ ನನಗೆಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ರು. ಅವರಿಂದಾಗಿ ನಾನೂ ಒಬ್ಬ ಮನುಷ್ಯ ಆದೆ. ನಾನು ನಿಮ್ಮ ಮನೆಗೆ ಮೊದಲು ಬಂದದ್ದು ಭಿಕ್ಷಾ ಅನ್ನದ ಹುಡುಗನಾಗೆ. ನಿನಗೂ ಜ್ಞಾಪಕ ಇರಬೇಕಲ್ಲ. ಭವತಿ ಭಿಕ್ಷಾಂ ದೇಹಿ. ಭಿಕ್ಷಾ ಅನ್ನ ತಾಯಿ.
1: ಮುಂದೆ ಹೋಗ್ ಬಾಪ್ಪ.
0: ಇವತ್ತು ಎಲ್ಲೂ ಅನ್ನ ಸಿಕ್ಕಲಿಲ್ಲ ತಾಯಿ.
1: ಅಯ್ಯೋ, ಇವತ್ತು ಯಾಕೋ ನಮ್ಮನೇನಲ್ಲೂ ಅಡುಗೆ ಎಲ್ಲ ಮುಗ್ದೋಗಿದೆಯಲ್ಲಪ್ಪ. ಮಧ್ಯಾಹ್ನ ಮಾಡಿರೋದ ಅನ್ನ ಸ್ವಲ್ಪ ಮಿಕ್ಕಿರಬಹುದು, ಅದನ್ನೇ ಹಾಕ್ಲೇನಪ್ಪ?
0: ಹಾಕಿಮ್ಮ.
1: ಅಯ್ಯೋ, ಸ್ವಲ್ಪ ಮೆತ್ತಗಿರೋ ಹಾಕಿದೆಯಲ್ಲಪ್ಪ, ಹಳಸಿದನ್ನ ಹಾಕಿದ್ರು ಅಂತ ಬೇಜಾರು ಪಟ್ಕೋಬೇಡ. ತಿನ್ನೋಕಾಗದಿದ್ರೆ ಎಸ್ದು ಬಿಡು.
0: ಹಾಕಿಮ್ಮ, ಭಿಕ್ಷಾ ಅನ್ನದ ಹುಡುಗರು ಅದೆಲ್ಲ ನೋಡೋಕ್ಕಾಗುತ್ತೆ, ನನಗೆಲ್ಲ ಅಭ್ಯಾಸ ಆಗಿದೆ. ಉಪವಾಸಕ್ಕಿಂತ ವಾಸಿ ಅಲ್ವೇನಮ್ಮ?
1: ಉಪವಾಸ ಯಾಕಪ್ಪ?
0: ಪ್ರತಿದಿನ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಬೇಕಲ್ಲಮ್ಮ.
1: ಯಾಕಪ್ಪ, ನಿನಗೆ ತಂದೆ ತಾಯಿ ಯಾರು ಇಲ್ವೇ?
0: ಇದಾರಮ್ಮ, ಹಳ್ಳಿಲಿದ್ದಾರೆ. ತೀರಾ ಬಡತನ, ನನಗೆ ಓದೋ ಹುಚ್ಚು, ಅದಕ್ಕೆ ಪಟ್ಟಣಕ್ಕೆ ಬಂದೆ.
1: ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ?
0: ಎಂಟ್ರೆನ್ಸಿಗೆ ಕಟ್ಬೇಕಮ್ಮ.
1: ಅಯ್ಯೋ ಮಗು, ಹೀಗೆ ಭಿಕ್ಷನ್ನ ಮಾಡಿಕೊಂಡು ಓದೋದು ಕಷ್ಟ ಅಲ್ವೇನಪ್ಪ?
0: ಏನು ಮಾಡೋದಮ್ಮ, ನನಗಾದರೂ ವಾಸಿ. ಜೋಳಿಗೆ ಹಾಕ್ಕೊಂಡು ಹೋದರೆ ಭಿಕ್ಷಾ ಅನ್ನದ ಹುಡುಗ ಅಂತ ನಾಲ್ಕು ಜನ ಅನ್ನ ಹಾಕ್ತಾರೆ. ಅದೂ ಮಾಡಲಾರ್ದೆ ಬೀದಿಲಿ ನರಳುತ್ತಾ ಬಿದ್ದಿರೋ ಭಿಕ್ಷುಕರು ಎಷ್ಟು ಜನ ಇದ್ದಾರೆ, ಅವ್ರ ಗತಿ?

0: ಏನೇ ಅದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಪರೂಪಕ್ಕೆ ಏನೋ ಯೋಚನೆ ಮಾಡ್ತಿರೋ ಆಗಿದೆ.
1: ಪಾಪ ರೀ, ಮಾಧುಗೆ ತುಂಬ ಕಷ್ಟ ರೀ. ನಾಲ್ಕು ಮನೆ ಭಿಕ್ಷಾನ್ನ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು, ರಾತ್ರಿ ಹರಳೆಣ್ಣೆ ದೀಪ ಇಟ್ಕೊಂಡು ಓದಬೇಕಂತೆ. ಪಾಪ, ಬಟ್ಟೆ ಪುಸ್ತಕ ಎಲ್ಲ ಹೇಗೆ ಹೊಂದಿಸ್ಕೊಳ್ತಾನೋ.
0: ಆದರೆ ನಾನು ತಾನೇ ಏನು ಮಾಡಲಿ ಹೇಳು? ನಾನು ನನ್ನ ಕೈಲಾದ ಸಹಾಯನೆಲ್ಲ ಮಾಡ್ತಿದ್ದೀನಿ. ಯಾವುದೋ ಎರಡು ಮೂರು ಪುಸ್ತಕ ಬೇಕಾಗಿದೆ ಅಂತ ತಿಳಿತು, ತೆಗೆಸಿಕೊಟ್ಟೆ. ಒಂದೆರಡು ಬಟ್ಟೆನೂ ಹೊಲಿಸಿದೆ.
1: ಅಲ್ಲ ರೀ, ಅವನು ಓದಿ ಮುಗಿಯೋವರೆಗೂ ನಮ್ಮಲ್ಲೇ ಇರು ಅಂತ ಹೇಳಬಾರ್ದ?
0: ಅದು ಹೇಳಿದೆ ಮಾಡಿದ್ದಿ, ಆದರೆ ಅವನು ಒಪ್ಪಲಿಲ್ಲ.
1: ಯಾಕಂತೆ?
0: ಹುಡುಗ ದಾಕ್ಷಿಣ್ಯ ಪರ, ತುಂಬ ಅಭಿಮಾನಿ. ನಿಮ್ಮಿಂದ ಈಗಾಗಲೇ ಬೇಕಾದಷ್ಟು ಉಪಕಾರ ಆಗಿದೆ, ಇನ್ನು ಹೆಚ್ಚು ತೊಂದರೆ ಕೊಡಲಾರಿ ಅಂತಾನೆ.
1: ತೊಂದರೆ ಏನಂತೆ, ಮೂರು ಜನಕ್ಕೆ ಅಡುಗೆ ಮಾಡೋಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡೋದು ಕಷ್ಟನಾ?
0: ನಿನ್ನ ಧಾರಾಳ ಬುದ್ಧಿ ನನಗೆ ಗೊತ್ತಕಣೆ, ಆದರೆ ಅವನು ಒಪ್ತಾ ಇಲ್ವಲ್ಲ.
1: ಪಾಪ ರೀ, ತಂದೆ ತಾಯಿ ತುಂಬ ಬಡವರಂತೆ.
0: ಹೌದು, ಮೊನ್ನೆ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಸ್ವಲ್ಪ ಹಣ ಕೊಟ್ಟೆ.
1: ಸರಿ ಬಿಡಿ, ನಮ್ಮ ಕೈಲಾದಷ್ಟು ನಾವು ಮಾಡೋದು, ದೇವರೇ ಆತನನ್ನು ಮುಂದಕ್ಕೆ ತರಬೇಕು.
0: ಶಾರದಾ, ಯಾಕೆ ಸುಮ್ಮನೆ ಹೊರಳಾಡ್ತಿದ್ದಿ? ನಿದ್ದೆ ಬರಲಿಲ್ವಾ?
1: ಇಲ್ಲ ರೀ.
0: ಯಾಕೆ?
1: ನೋಡ್ರಿ, 8-10 ದಿನದಿಂದ ಮಾಧು ಬಂದೇ ಇಲ್ಲ ರೀ.
0: 8 ದಿನದಿಂದ ಬಂದಿಲ್ವಾ? ಊರಿಗೇನಾದರೂ ಹೋಗಿದಾನೋ ಏನು?
1: ಪರೀಕ್ಷೆ ಹತ್ರ ಬರ್ತಿದೆ, ತುಂಬ ಓದಬೇಕು ಅಂತಿದ್ದ, ಈಗ ಊರಿಗೆ ಯಾಕೆ ಹೋಗಿರ್ತಾನೆ?
0: ಅದು ನಿಜಾನೇ ಸರಿ, ನಾಳೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನು ನಿಶ್ಚಿಂತೆಯಾಗಿ ಮರು.
1: ನಿಮಗೆ ಅವನ ರೂಮ್ ಗೊತ್ತಾ?
0: ಸುಮಾರಾಗಿ ಗೊತ್ತು, ಅವನಿರೋ ರೂಮಿನ ರಸ್ತೆ ಅಂತೂ ಗೊತ್ತು. ಹೋಗಿ ವಿಚಾರಿಸಿದ್ರೆ ತಿಳಿಯುತ್ತೆ.
1: ಅವನ್ನ ಹುಡ್ಕೊಂಡು ನೀವೇ ಹೋಗ್ತೀರಾ?
0: ಹೋದ್ರೇನೆ ತಪ್ಪು?
1: ಹಾಗಲ್ಲ, ಅವನ ಸ್ನೇಹಿತರು ಯಾರನ್ನಾದರೂ ವಿಚಾರಿಸಿದ್ರೆ ಆಗ್ತಿತ್ತೋ ಏನೋ.
0: ಅವನ ಸ್ನೇಹಿತರನ್ನು ಹುಡುಕಿ ಅವ್ರ ಮೂಲಕ ಮಾಧವನ ಬಗ್ಗೆ ವಿಚಾರಿಸೋದಕ್ಕಿಂತ ನಾನೇ ನೇರವಾಗಿ ಹೋಗೋದು ಒಳ್ಳೇದಲ್ವೇನೆ?
1: ರೀ, ನಿಜವಾಗ್ಲೂ ನಿಮ್ಮ ಮನಸ್ಸು ಅಪ್ಪಟ ಚಿನ್ನ ಕಣ್ರಿ.
0: ಅಯ್ಯೋ, ನೀನು ಮಾತ್ರ ಏನು, ಗುರುತು ಪರಿಚಯವಿಲ್ಲದ ಹುಡುಗನಿಗೋಸ್ಕರ ನಿದ್ದೆ ಇಲ್ಲದೇನೆ ಕೊರತಿದೆಯಾ?
1: ಸಾಕು ಸಾಕು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಏನು ಚೆನ್ನ. ರೀ, ಬೆಳಿಗ್ಗೆ ಆದ ಕೂಡಲೇ ಮಾಧವನ್ ವಿಚಾರಿಸ್ಕೊಂಬನ್ರಿ.
0: ಅಪ್ಪಣೆ ಮಹಾರಾಣಿಯವರೇ. ಮಾಧವ, ಮಾಧವ.
2: ಯಾರು?
0: ನಾನು, ನಾನು ನಾಗೇಶ್ ರಾಯ.
2: ಬಂದೆ ಸರ್.
0: ಏನಯ್ಯ ಇದು, ಹೀಗಾಗ್ಬಿಟ್ಟಿದೆಯಾ?
2: 8 ದಿನದಿಂದ ಜ್ವರ ಬರ್ತಿದೆ ಸರ್.
0: ಏನಾಗಿದೆ ಅಂತೆ? ಡಾಕ್ಟ್ರಿಗೆ ತೋರಿಸಿದ್ಯಾ? ಹೊಟ್ಟೆಗೇನಾದರೂ ತಗೊಂಡ್ಯಾ? ಜ್ವರ ಬಂದಿರುವಾಗ ಒಬ್ಬನೇ ಇರ್ತಾನೇನಯ್ಯ?
2: ಇಲ್ಲ ಸರ್, ಇಲ್ಲ ಸರ್. ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ ಇಲ್ಲೇ ಇರ್ತಾನೆ, ಅವ್ರ ಮನೆಯಿಂದಾನೆ ಗಂಜಿ ತಂದುಕೊಡ್ತಿದ್ದಾನೆ.
0: ಔಷಧಿ?
2: ಕೃಷ್ಣಮೂರ್ತಿನೇ ಯಾವುದೋ ಕಷಾಯ ತಂದುಕೊಟ್ಟ.
0: ಇಂಥ ಸಮಯದಲ್ಲಿ ಅದು ನನಗೆ ಹೇಳಿ ಕಳಿಸ್ಬಾರ್ದೇನಯ್ಯ?
2: ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ ಅಂತ?
0: ಸಾಕು ಸುಮ್ಮನೆ, ಮಾತಾಡಬೇಡ. ಹೀಗೆ ನೀನು ತೊಂದರೆ ಕೊಡ್ತಿಲ್ವಾ? ಮನೆಯಲ್ಲಿ ಅವಳು ನೀನು ಬರಲಿಲ್ಲ ಅಂತ ನಿದ್ದೇನೂ ಮಾಡದೆ ಕುರಿತಿದ್ದಾಳೆ.
2: ಕ್ಷಮಿಸಿ ಸರ್, ನಾನು.
0: ಸರಿ ಸರಿ, ಗಾಡಿಗೆ ಮೈ ಬಿಡಬೇಡ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೋ, ಅಥವಾ ಗಾಡಿ ತರ್ತೀನಿ, ನಮ್ಮನೆಗೆ ಬಂದ್ಬಿಡು.
2: ಬೇಡ ಸರ್, ಬೇಡ ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಇವತ್ತು ಎಷ್ಟೋ ವಾಸಿ ಸರ್.
0: ನೀನು ತುಂಬ ಮೊಂಡಕಣಯ್ಯ, ಎಂಥ ಜ್ವರನೋ ಏನೋ. ಈಗಂತೂ ಊರಲ್ಲೆಲ್ಲ ಮಲೇರಿಯಾ ಹಬ್ಬಿದೆ. ನಾಳೆ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ, ಗಂಜಿ ಹಾಲು ನಮ್ಮನೆಯಿಂದನೇ ಬರುತ್ತೆ.
2: ಸರ್ ಅಲ್ಲ, ನಿಮ್ಗ್ಯಾಕೆ
0: ಹೆಚ್ಚು ತಲೆಹರಟೆ ಮಾಡಿದೆ? ತೆಪ್ಪಗೆ ಮಲ್ಕೋ.
2: ಅಯ್ಯೋ, ಈ ಭಿಕಾರಿಗೋಸ್ಕರ ಎಷ್ಟು ಒದ್ದಾಡ್ಕೊಳ್ತೀರಿ ಸರ್?
0: ಹೆಚ್ಚು ಮಾತಾಡಬೇಡ ಅಂದ್ರಲ್ಲ, ಸರಿಯಾಗಿ ಔಷಧಿ ತೊಗೊಂಡಿದ್ರೆ ಇಷ್ಟೊತ್ತಿಗೆ ಜ್ವರ ನಿಂತಿರೋ. ಹಾಂ, ಮಲ್ಕೋ, ನಾಳೆ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ.

0: ಅಮ್ಮ ಅಮ್ಮ ರೇರೆ.
1: ಓ ಮಾಧು, ಬಾ ಬಾ. ಇವತ್ತು ನಿನ್ ಪರೀಕ್ಷೆ ರಿಸಲ್ಟ್ ಬರುತ್ತಂತೆ. ಇವ್ರು ಬೆಳಗ್ನಿಂದ ಅದೇ ಹೇಳ್ತಾ ಇದ್ರು.
0: ರಾಯರು ಆಫೀಸ್ ಹೊರಟೋದ್ರಿ ಅಮ್ಮ.
1: ಹ್ಞೂ, ಯಾಕಪ್ಪ?
0: ಅಮ್ಮ, ನನ್ನ ರಿಸಲ್ಟ್ ಬಂತಮ್ಮ. ನಿಮ್ಮ ಆಶೀರ್ವಾದದಿಂದ ಎರಡನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಮ್ಮ. ರಾಯರು ಆಫೀಸ್ಗೆ ಹೋಗೋದ್ರೊಳಗೆ ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಛೆ ಆಗ್ಲೇ ಇಲ್ಲ.
1: ರ್ಯಾಂಕ್ ಬಂದಿದೆಯೇನೋ? ತಾಳು ತಾಳು, ದೇವ್ರ ಮನೆಗೆ ಹೋಗಿ ತುಪ್ಪ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನಿಮ್ ರಾಯರ್ ಬರೋ ಹೊತ್ತಿಗೆ ಸಿಹಿ ತಿಂಡಿ ಮಾಡಿರ್ತೀನಿ. ಈಗ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಮಗು.
0: ಸಿಹಿ ನಾನ್ ತರಬೇಕು, ನೀವೇ ಮಾಡ್ತೀರಾ?
1: ನಿನಗೆ ರ್ಯಾಂಕ್ ಬಂದಿರೋ ಖುಷಿಗೆ ನಾ ತಾನೇ ಮಾಡಬೇಕು.
0: ನಿಮ್ಮ ಅಭಿಮಾನಕ್ಕೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ.
1: ಸಾಕು ಸುಮ್ನಿರ. ಊರಿಗೆ ನಿಮ್ಮ ತಂದೆ ತಾಯಿಗೆ ಕಾಗದ ಬರ್ದೇನಪ್ಪ?
0: ಬರ್ದೆ ಅಮ್ಮ. ಮುಂದಿನ ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರುತ್ತಮ್ಮ. ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ನನಗೆ ಅದೇ ದೊಡ್ಡ ಸಂತೋಷ. ತಿಂಗಳಿಗೆ 20 ರೂಪಾಯಿ ಬರುತ್ತೆ. 10 ರೂಪಾಯಿ ಆದರೂ ಊರಿಗೆ ಕಳಿಸ್ರೆ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಹಾಯ ಆಗುತ್ತೆ. ನಾನು ಭಿಕ್ಷನ್ನ ಬೇಡೋದೂ ತಪ್ಪತ್ತೆ.
1: ಒಳ್ಳೇದಪ್ಪ, ಇನ್ನು 3 ವರ್ಷ ಕಷ್ಟಪಟ್ಟು ಓದಿ 1 ಡಿಗ್ರಿ ತಗೊಂಬಿಡು, ಒಳ್ಳೆ ಕೆಲಸ ಸಿಗುತ್ತೆ.
0: ನಿಮ್ಮ ಆಶೀರ್ವಾದದಿಂದ ಅದಾಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅಮ್ಮ, ನಾನಿನ್ ಬರ್ತೀನಮ್ಮ.
1: ಮನೆಗೆ ಬರೋದ್ ಬಿಟ್ಬಿಡ್ಬೇಡ್ವೋ ಮಾಧು.
0: ನಿಮ್ಮ ಮನೆಗೆ ಬರದೇ ಇರ್ತೀನೇನಮ್ಮ. ವಾರಕ್ಕೊಂದಿನಾದ್ರೂ ಹಾಜರಿ ಹಾಕೇ ಹಾಕ್ತೀನಿ.

0: ಏನಂದ್ರೆ ಎಷ್ಟು ಬೇಗ 3 ವರ್ಷ ಕಳೆದೋಯ್ತಲ್ವಾ?
1: ಹೌದಲ್ವಾ, ಅಂದಾಗೆ ಮಾರು ಬಿ ಎನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ಕಡೆ.
0: ಹೌದಾ? ಓ ಮಾಧ್ವಾ ನೋಡಿ ಇಲ್ಲಿ ನಂದವ್ರ ಮನದಲ್ಲಿ ಅಂತ ಅವನೇ ಹಾಜರಾಗ್ಬಿಟ್ಟಿದ್ದಾನೆ.
1: ಅಮ್ಮ ರೈರೆ ಇಲ್ಲಿ ಬನ್ನಿ, ನಮಸ್ಕಾರ ಮಾಡ್ತೀನಿ.
0: ಒಳ್ಳೆ ಕೆಲಸ ಸಿಗ್ಲಪ್ಪ.
1: ಅಮ್ಮ ನಂಗೆ ಈ ಬಂಗಾರದ ಪದಕ ಬಂದಿದ್ಯಮ್ಮ.
0: ಇಲ್ಲಿ ಕೊಡು, ಪದಕ ತುಂಬಾ ಚೆನ್ನಾಗಿದೆ. 2,000 ಇರಬಹುದು ಅಲ್ವಾ?
1: 2,000ನೋ 2 ತೊಲನೋ ಅದು ನಮ್ಮ ಮಾಧವ ಕಷ್ಟಪಟ್ಟು ಓದಿ ಸಂಪಾದಿಸ್ತಾನೆ ಅನ್ನೋದು ಮುಖ್ಯ ಕಣೆ.
0: ಅದು ನಿಜ ಅನ್ನಿ, ಒಟ್ನಲ್ಲಿ ಅವನ ಹೆತ್ತ ತಂದೆ ತಾಯಿಗಳ ಪುಣ್ಯ ರೀ.
1: ಜೊತೆಗೆ ನಿಮ್ಮ ಆಶೀರ್ವಾದದ ಫಲನೂ ಸೇರಿದೆಯಮ್ಮ. ಸೀತಾ ಅಲ್ಲೇ ಯಾಕೆ ನಿಂತಿದ್ಯಾ? ಬಾಯಿಲ್ಲಿ ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ, ತಗೋ.
0: ಮಾಧು ಆ ಪದಕ ಕೊಡು.
1: ತಗೋ. ಚೆನ್ನಾಗಿದ್ಯಾ?
0: ತುಂಬಾ ಚೆನ್ನಾಗಿದೆ ಅಮ್ಮ. ಪದಕ ಪಳ್ಪಳ ಅಂತ ಹೇಗೆ ಹೊಳಿತಾ ಇದೆ ನೋಡು.
1: ಅದು ನಿಂಗೆ ಬೇಕಾ ಸೀತಾ?
0: ಬೇಕು ಅಂದ್ರೆ ಕೊಟ್ಬಿಡ್ತೀಯಾ?
1: ನಾನು ಕೊಡೋದಿಲ್ಲ, ನೀನೇ ಬಿ ಎನ್ ಎಲ್ ರ್ಯಾಂಕ್ ಬಾ, ಅಥವಾ ನಾಳೆ ನಿನ್ನ ಗಂಡ ಬರ್ತಾನಲ್ಲ ಅವನು ಕೇಳು ಕೊಡ್ತಾನೆ.
0: ಎದ್ದು ಹೋಗಮ್ಮ. ಅದು ನೋಡಮ್ಮ ಈ ಮಾಧುನಾ.

0: ಓ ಬಾರ ಯಾ ಮಾಡುವ ಶಾರದಾ, ಯಾರು ಬಂದಿದ್ದ ನೋಡು.
1: ಓ ಮಾಧು ಬಾಪ ಬಾ, ಮನೆ ಮಾಡಿ ನಿಮ್ ತಂದೆ ತಾಯಿಯನ್ನ ಕರ್ಕೊಂಬಂದಿದೀಯಂತೆ.
0: ಹೌದಮ್ಮ, ನನ್ನ ತಂದೆ ತಾಯಿ ಜೀವನ ಎಲ್ಲ ಬಡತನದಲ್ಲೇ ನೆರಳಿದ್ರು. ಕೊನೆಗಾಲದಲ್ಲಾದರೂ 4 ದಿನ ಅವ್ರು ಸಂತೋಷವಾಗಿದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
1: ನೀನು ಒಳ್ಳೆ ಮಗನಪ್ಪ. ಅಂದಾಗೆ ನಿಮ್ ತಂದೆ ತಾಯಿನ ನಮ್ಗೆ ತೋರಿಸ್ತೀಯೋ ಇಲ್ವಾ?
0: ಹಾ, ಅದಕ್ಕೆ ಬಂದೆ. ಈ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಕರೆಯೋಣ ಅಂತಾನೆ ಬಂದೆ.
1: ಖಂಡಿತ ಬರ್ತೀವಿ.
0: ಮಾಧವ, ಕೆಲಸ ಹೇಗಿದೆಯಪ್ಪ? ಸದ್ಯಕ್ಕಂತೂ ತುಂಬ ಚೆನ್ನಾಗಿದೆ ಸರ್.
1: ಅಂದಾಗ ಮಾಧವ, ನಿನಗೆ ದೊಡ್ಡವನಾದೆ, ಕೈ ತುಂಬ ಸಂಬಳ ಬರೋ ನೌಕರಿಗೆ ಸೇರಿದಿ. ಇನ್ಮೇಲೆ ನಿನ್ನ ಮಾಧವರಾಯರೇ ಅಂತ ಕರಿಬೇಕಾ?
0: ಏನು ಮಾತು ಹೇಳ್ತೀರಮ್ಮ, ನಾನು ಎಷ್ಟೇ ದೊಡ್ಡವನಾದರೂ ಚಿಕ್ಕವನೇ ಮಾಧುವನೇ. ನೀವು ಸಾಕಿ ಸಲಹಿದ ಹುಡುಗ ನಿಮ್ಮಿಂದ ರಾಯರೇ ಅನ್ನಿಸ್ಕೊಳ್ಳೋದು ಸಾಧ್ಯನಾ?
1: ನಾವು ಸಾಕಿದ್ದು ಸಲಹಿದ್ದು ಅಷ್ಟರಲ್ಲೇ ಇದೆ. ಆದರೆ ನೀನು ಮದುವೆ ಆಗಿ ನಿನ್ನ ಮಗ ಹುಟ್ಟಿ ಅವನು ನಮ್ಮಪ್ಪನ ಹೀಗ್ಯ ಕರಿತೀರಾ ಅಂತ ಆಕ್ಷೇಪಣೆ ಮಾಡೋವರೆಗೂ ನಾನು ನಿನ್ನ ಮಾಧು ಅಂತಾನೆ
0: ಕರೆಯೋದು. ಆಮೇಲೂ ಮಾಧು ಅಂತಾನೆ ಕರೆಯೋದಪ್ಪ. ಅಂದಾಗೆ ಸೀತಾ ಎಲ್ಲಿ ಕಾಣ್ತಾನೆ ಇಲ್ಲ?
1: ಕಡೆ ಎಲ್ಲೋ ಇರಬಹುದು. ಸೀತಾ, ಸೀತಾ ಏನ್ ಮಾಡ್ತಿದೀಯೇ? ಯಾರು ಬಂದಿದ್ದಾರೆ ನೋಡು ಬಾ.
2: ಯಾರಮ್ಮ? ಓ ಮಾಧು,

0: ನಮ್ಮದು ಕಣೆ, ಸೂಟು ಬುಟ್ಟು ಹಾಕೊಂಡಿದ್ದಾನೆ, ಅದಕ್ಕೆ ಗುರು ಸಿಕ್ಲಿಲ್ವಾ?
1: ಯಾಕೆ ಸೀತಾ, ನನ್ನ ಹತ್ರ ಮಾತಾಡಲ್ವಾ? ಓಹೋ, ನಾಚಿಕೆ ಏನೋ, ದೊಡ್ಡ ಹೆಂಗಸಾದೆ ನೋಡು ನೀನು.
2: ಚಿಕ್ಕ ವಯಸ್ಸಿನಿಂದ ನೋಡಿದ ಹುಡುಗ ಅವನ ಹತ್ರ ಮಾತಾಡೋಕೆ ನಾಚಿಕೆ ಅಂತದೇ?
1: ಹೋಗ್ಲಿ ಬಿಡಮ್ಮ, ನಿಂಗೆ ಜಂಬ ಬಂದಿದೆ. ನಮ್ಮಂಥ ಬಡವ್ರನ್ನ ಕಂಡ್ರೆ ಉದಾಸೀನ, ಯಾರು ಶ್ರೀಮಂತ ಗಂಡನ್ನು ಗೊತ್ತು ಮಾಡಿದ್ದಾರೆ ಅಂತ ಕಾಣುತ್ತೆ. ಏ ಅರೆ, ಒಳಗೆ ಹೊರಟೋದ್ಲಲ್ಲ. ಹಾಂ ಸರಿ, ನಾನೇನು ಬರ್ತೀನಿ. ಭಾನುವಾರ ಮರಿದೆ ನಮ್ಮ ಮನೆಗೆ ಬರಬೇಕು. ಆ ಮೂರು ಜನನು
2: ಖಂಡಿತ ಬರ್ತೀವಪ್ಪ. ಶಾರದಾ, ಹುಡುಗ ತುಂಬಾ ಬುದ್ಧಿವಂತ ಕಣೆ,
0: ಜೊತೆಗೆ ಅಷ್ಟೇ ಒಳ್ಳೆ ಗುಣನೂ ಇದೆ. ಕೆಲಸ ಶುರು ಮಾಡಿದಾಗ್ಲೇ ಅಷ್ಟೊಂದು ಸಂಬಳ ಬಂದರೂ ಸ್ವಲ್ಪನೂ ಗರ್ವ ಇಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ?
2: ಹೆಂಗಸ್ರಿಗೆ ಇನ್ನೇನು ಯೋಚನೆ ಇರುತ್ತೆ? ಮಾಧವನ ಮದುವೆ ಬಗ್ಗೆ ಯೋಚಿಸ್ತಿದ್ಯೋ ಏನೋ?
0: ಹೌದು ರೀ, ಸರಿಯಾಗಿ ಹೇಳಿದ್ರಿ. ಕಂಡು ಕೇಳಿದ ಹುಡುಗ ನಮ್ಮ ಸೀತುನ ಅವನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ ಹೊಡಿತು.
2: ಆ ಗಂಟೆ ಗಡಿಯಾರದ ಕಡೆ, ದೇವಸ್ಥಾನದಲ್ಲ.
0: ಯಾವ್ದಾದ್ರಿ ಏನು, ಗಂಟೆ ಗಂಟೆನೆ.
2: ಸರಿ ಬಿಡು, ಇನ್ನೇನು ಮದುವೆ ಆದಾಯನೆ.
0: ಹೋಗ್ರಿ, ನಾನು ಗಂಭೀರವಾಗಿ ಹೇಳ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆನೆ.
3: ನಿಜ ಹೇಳ ಶಾರದಾ, ನನಗೂ ಅವತ್ತೇ ಯೋಚನೆ ಬಂತು, ಆದರೆ ನೀನು ಒಪ್ತೀಯೋ ಇಲ್ವೋ ಅಂತ ಸುಮ್ಮನೆ ಇದ್ದೆ.
0: ನಾನು ಒಪ್ಪಲ್ಲ ಅಂತ ಯಾಕೆ ಅಂದ್ಕೊಂಡ್ರಿ?
3: ನಮಗಿರೋಳು ಒಬ್ಬಳೇ ಮಗಳು, ಮಾಧವ ಎಷ್ಟಾದರೂ ಬಡವರ ಮನೆ ಹುಡುಗ. ಆಸ್ತಿ ಪಾಸ್ತಿ ನಾಸ್ತಿ, ಅದಕ್ಕೆ
0: ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಮಾವನ ಮನೆ ಸಿರಿವಂತಿಕೆ ಮುಖ್ಯ ಅಲ್ಲ, ಒಳ್ಳೆ ಗಂಡ ಮುಖ್ಯ.
3: ಅಂದ್ರೆ ನನ್ನಂತ ಗಂಡ ಅನ್ನು?
0: ಹೋಗ್ರಿ, ಎಷ್ಟು ವಯಸ್ಸಾದ್ರೂ ನಿಮ್ ಹುಡುಗಾಟ ಬಿಡಲ್ಲ. ಈಗೇನು ಮಾಧವನ್ ವಿಚಾರಿಸ್ತೀರೋ ಇಲ್ವೋ?
3: ಖಂಡಿತ ವಿಚಾರಿಸ್ತೀನಿ. ಅದಕ್ಕೆ ಮುಂಚೆ ನಮ್ ಸೀತಾನು ಒಂದು ಮಾತು ಕೇಳೋಣ ಅಂತ.
0: ಏ, ಅವಳಿಗೆ ಏನ್ರಿ ಗೊತ್ತಾಗತ್ತೆ, ಇನ್ನು ಹುಡುಗಿ. ಇಷ್ಟಕ್ಕೂ ಅವನನ್ನ ನೋಡಿ ಅವಳು ನಾಚಿಕೊಂಡಾಗ್ಲೇ ಗೊತ್ತಾಗ್ಲಿಲ್ವಾ?
3: ಓ ಹೌದಲ್ವಾ. ಸೀತಾ ಇಲ್ಲಿ ಬಾ ಅಮ್ಮ.
4: ಏನಪ್ಪ?
0: ಅಲ್ವೇ, ಆ ಮಾತು ಬಂದ್ರೆ ಅದ್ಯಾಕೆ ಒಂದು ಮಾತು ಆಡದೆ ಒಳಗಡೆ ಹೊರಟೋದೆ?
4: ತೂ ಹೋಗಮ್ಮ, ನಂಗೆ ನಾಚಿಕೆ ಆಯ್ತು.
0: ಓಹೋಹೋಹೋ, ನಾಚಿಕೆ ಯಾಕೋ? ನಾಳೆ ನಿನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ಮಾತಾಡ್ತೀಯೋ ಇಲ್ವಾ?
4: ತೂ ಹೋಗಮ್ಮ, ಅಪ್ಪನ ಮದ್ವೆ ಆದಾಗ ನೀನ್ ಅವ್ರ ಹತ್ರ ಮಾತಾಡೋದ್ಯೋ ಇಲ್ವೋ?
2: ಸರಿಯಾದ ಪ್ರಶ್ನೆ ಕೇಳಿದೆ ಸೀತಾ.
0: ಗಂಡ್ಬೀರಿ.

0: ಇನ್ಮೇಲೆ ನೀನೆಲ್ಲೂ ಭಿಕ್ಷಾನಕ್ ಹೋಗೋದ್ ಬೇಡ, ನಮ್ಮನೇನಲ್ಲೇ ಇದ್ಬಿಡು.
1: ಸ್ಕೂಲು?
0: ಸ್ಕೂಲಿಗೆ ಹೋಗುವಂತೆ. ಇವ್ರೇ ನಿನ್ಗೆ ಪುಸ್ತಕ ಬಟ್ಟೆ ಬರೆ ಎಲ್ಲ ಕೊಡಿಸ್ತಾರೆ, ಏನಂತಿ?
1: ನೀವು ಇರು ಅಂದ್ರೆ ಇರ್ತೀನಿ.
0: ಹಾಗೆ ಜಾಣ್ಮರಿ. ಶಿವು, ನಿಮ್ ಊರ್ ಯಾವ್ದು?
1: ಗೊತ್ತಿಲ್ಲ ಅಮ್ಮ.
0: ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?
1: ನೀವೇ ನಮ್ಮ ಅಪ್ಪ ಅಮ್ಮ ಗೋಪು ಎಲ್ಲಾನು.
0: ಅಂದ್ರೆ ನಿಮ್ಗೆ ತಂದೆ ತಾಯಿ ಯಾರು ಇಲ್ವಾ?
1: ಒಂದಿನ ಗೋಪು, ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ವರ್ಷದಿಂದೇನೆ ಸತ್ ಹೋದ್ರು. ನಾವು ತಬ್ಲಿಗಳು ಅಂತ ಹೇಳಿ ಅತ್ತ, ನನಗೆ ತುಂಬಾ ಅಳು ಬಂತು, ನಾನು ಹತ್ಬಿಟ್ಟೆ.
0: ಗೋಪು? ಗೋಪು ಯಾರು ಮರಿ?
1: ಗೋಪು ನನ್ನ ಅಣ್ಣ.
0: ಈಗ ಅವನ್ ಎಲ್ಲಿದ್ದಾನಪ್ಪ?
1: ಅವನು ಆಸ್ಪತ್ರೆಯಲ್ಲೇ ಸತ್ ಹೋದ. ಸಾಯುವಾಗ ನನ್ ಕರೆದು ನಾನ್ ಹೋಗ್ತೀನಿ, ಇನ್ಮೇಲೆ ಯಾರು ನಿನ್ಗೆ ಅನ್ನ ಹಾಕ್ತಾರೋ ಅವರೇ ನಿನ್ ಗೋಪು ಅಪ್ಪ ಅಮ್ಮ ಎಲ್ಲ ಅಂತ ಅವನೇ ಹೇಳಿದ್ದು.
0: ಹಾಗಾದ್ರೆ ನಿನಗೆ ಯಾರು ಇಲ್ವೇನೋ ಶಿವು.
1: ಇದಾರಲ್ಲ.
0: ಯಾರು?
1: ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ.

ಭಾವತಿ ಭಿಕ್ಷಾಂದೇಹಿ ಕಥಾ ನಾಟಕ ಕೇಳುತ್ತಿದ್ದೀರಿ. ಮೂಲ ಕಥೆ ಆನಂದ ಅವರದು, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ, ಪಾತ್ರವರ್ಗ ಮಾಧವ, ಬಿ ವಿ ಹರೀಶ್, ಶಾರದಮ್ಮ ಲೀಲಾ ಬಸವರಾಜ್, ನಾಗೇಶ್ ರಾಯ ಕೇಶವರಾಯ ಪಾಟೀಲ್, ಸೀತಾ ಪುಷ್ಪ ಬೆಳವಾಡಿ, ಶಿವು ಎಸ್ ವಿ ಸಂತೋಷ್.

0: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
2: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

ಒಂಬತ್ತು ಗಂಟೆಗೆ ಚಿತ್ರ ಚೈತ್ರ, ಹತ್ತು ಗಂಟೆಗೆ ಕೇಳಿ ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಬಿತ್ತರವಾಗಲಿದೆ. ಪಾತ್ರ ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ, ಬೆಂಗಳೂರು. ಪ್ರಿಯ ಕೇಳುಗರೆ, ಒಂದು ಕವನ ಇದೆ. ಇಲ್ಲೇ ಇರು, ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು. ಸ್ನೇಹಕ್ಕೆಂದು ನಲುಮೆಗೊಂದು ಗುರುತನಿರಿಸಿ ಬರುವೆನು. ಹೋದ ಮೇಲೆ ಸುತ್ತಬೇಕು ಏಳು ಕೋಟೆ ದ್ವಾರವು. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು. ಸಾಧನೆಯ ಹಾದಿಯಲ್ಲಿ ಬಾಳಿನ ಸಾರವನ್ನ ಅನುಭವಿಸುತ್ತಿರುವ ನಮ್ಮೆಲ್ಲ ಹಾಸನ ಆಕಾಶವಾಣಿಯ ಕೇಳುಗರಿಗೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೇಳುತ್ತಾ, ಮಧುರ ಮನಸ್ಸಿನ ತಮ್ಮೆಲ್ಲರಿಗೂ ಮಧುರ ಗಾನದ ಮಧುರ ಗೀತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗಿದ್ರೆ ಮಧುರ ಗಾನದ ಈ ಗೀತೆಗಳನ್ನ ಕೇಳ್ಕೊಂಡು ಬರೋಣ. ಆರಂಭಕ್ಕೆ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ದೇವರೆಲ್ಲಿದ್ದಾನೆ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಸಾಹಿತ್ಯ ಜಿ ಉದಯಶಂಕರ್ ಅವರದು.

ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ ಗಂಡು ಸಿಡಿಗುಂಡು ಚಿತ್ರದ ಗೀತೆ.

ಗಂಡು ಸಿಡಿಗುಂಡು ಚಿತ್ರದ ಒಂದು ವಿಶೇಷ ಗೀತೆಯ ನಂತರ ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಜಗ್ಗು ಚಿತ್ರದ ಗೀತೆ.

ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ, ಜೆ ಉದಯಶಂಕರ್ ಅವರ

ಕೇಳಿದರೆ ಇವಾಗಿದ್ವು ಮಧುರ ಗಾನದ ಸುಮಧುರ ಗೀತೆಗಳು. ಎಲ್ಲ ಗೀತೆಗಳು ತಮಗೆ ಇಷ್ಟ ಆದವು ಅಂತ ಹೇಳಿ ಭಾವಿಸ್ತಾ ಇಂದಿನ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ರಿಗೂ ನಮಸ್ಕಾರ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 10:30. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಪ್ರಸಾರವಾಗಲಿದೆ.